ಸರ್ವಸ ಉಪಾನ ಇಹ ಸ್ತುತಃ ಸಧಮದಸ್ತು ಶೂರಃ ವಾವೃಧಾನಸ್ತ ವಿಖೀರ್ಜಸ್ಯ ಪೂರ್ವೀರ್ದ್ಯೌರ್ನಕ್ಷತರಮಭಿಭೂ

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunyana Sambandha Murthy Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligo Namaskara. Endinante ಸಂಸ್ಕೃತ ಸುಭಾಷಿತದೊಂದಿಗೆ ಈ ದಿನದ ವಿಡಿಯೋವನ್ನು ಪ್ರಾರಂಭಿಸ್ತೇನೆ. ವಾಚಃ ಶೌಚಂ ಚ ಮನಸಃ ಶೌಚಮಿಂದ್ರಿಯ ನಿಗ್ರಹ ಸರ್ವಭೂತೇ ದಯಾ ಶೌಚಂ ಏತತ್ ಶೌಚಂ ಪರಾರ್ಥಿನಾಂ. ಇದು ಸುಭಾಷಿತ. ಇದರ ಅರ್ಥ ಹೀಗಿದೆ: ಒಳ್ಳೆಯ ಮಾತು, ನಮ್ರತೆಯಿಂದ ಕೂಡಿದ ಮಾತಾಡ್ತಕ್ಕಂಥವನು, ಒಳ್ಳೆಯ ಮಾತಾಡ್ತಕ್ಕಂಥವನು, ಮತ್ತು ಹೃದಯದಲ್ಲಿ ಕಲ್ಮಶವಿಲ್ಲದೆ ಶುದ್ಧವಾದ ಮನಸ್ಸುಳ್ಳವನು, ಮತ್ತು ಸೆಲ್ಫ್ ಡಿಸಿಪ್ಲಿನ್ಡ್ ಅಂತಂದರೆ ತನಗೆ ತಾನೇ ಶಿಸ್ತಿನಿಂದ ಕೂಡಿದ ಮತ್ತು ಎಲ್ಲ ಭೂತದಯಗಳಲ್ಲಿಯೂ ಎಲ್ಲ ಪ್ರಾಣಿಗಳಲ್ಲಿಯೂ ಜೀವಗಳಲ್ಲಿಯೂ ದಯೆ ಉಳ್ಳವನು. ಇವನು ನಿರ್ವಾಣಕ್ಕೆ ಹೊಂದಬೇಕಾದ ಎಲ್ಲ ಗುಣಗಳನ್ನು ಹೊಂದಿರ್ತಾನೆ. ಇವನು ನಿರ್ವಾಣ ಹೊಂದುವುದಕ್ಕೆ ಅರ್ಹನಾದವನು ಅಂತ ಈ ಸುಭಾಷಿತ ತಿಳಿಸತ್ತೆ. ಇನ್ನು ನಮ್ಮ ವಿಡಿಯೋ ತಿರುಜ್ಞಾನ ಸಂಬಂಧ ಅದನ್ನು ಹೇಳ್ತಾ ಇದ್ದೀನಿ. ಅವರ ಚರಿತ್ರೆಯ ಮುಂದಿನ ಭಾಗ ಇದು. ಕಳೆದ ಸಾರಿ ಏನು ಹೇಳಿದ್ದೆ ಅಂದರೆ, ಕೊನೆಯೊಳಗೆ ತಿರುಜ್ಞಾನ ಸಂಬಂಧಮ್ಮವರು ತಿರುನೀಲಕಂಠ ಯಾಳ್ಪಾನರ್ ಅನ್ನುವ ನಾಯನಾರ್ ಒಬ್ಬರನ್ನು, ಮಹನೀಯರನ್ನು ಸಂಧಿಸ್ತಾರೆ ಅಂತ ಹೇಳಿದ್ದೆ. ಅವರ ಚರಿತ್ರೆಯನ್ನು ಈಗ ಮೊದಲು ತಿಳಿದುಕೊಳ್ಳೋಣ. ಈ ತಿರುನೀಲಕಂಠ ಬಾಣರ್ ಅಥವಾ ಯಾಳ್ಪಾನರ್ ಅವರ ಬಗ್ಗೆ ಸುಂದರಮೂರ್ತಿ ನಾಯನಾರ್ ಏನು ಹೇಳ್ತಾರೆ ಅಂದರೆ, ಹೆಚ್ಚಾಗಿ ಏನು ಹೇಳಿದಿಲ್ಲ, ಅವರಿಗೆ ನಾನು ದಾಸನು ಅಷ್ಟು ಮಾತ್ರ ಹೇಳಿದ್ದಾರೆ. ಇವರ ಚರಿತ್ರೆ, ತಿರುನೀಲಕಂಠ ಬಾಣರ್ ಯಾಳ್ಪಾನರ್ ಅವರ ಚರಿತ್ರೆ ಹೀಗಿದೆ. ಇವರು ಚೋಳ ರಾಜ್ಯದಲ್ಲಿ ತಿರು ಎರುಕತ್ತಂ ಪುಲಿಯೂರ್ ಅನ್ನುವ ಸ್ಥಳದಲ್ಲಿ ಜನಿಸಿ ಅಲ್ಲಿ ವಾಸವಾಗಿದ್ದರು. ಇವರು ಪರಮಶಿವಭಕ್ತರು. ಅದಲ್ಲದೆ ಇವರು ವೀಣೆಯನ್ನು ನುಡಿಸುವುದರಲ್ಲಿ ಬಹಳ ನಿಷ್ಣಾತರು ಬಹಳ ಸೊಗಸಾಗಿ ವೀಣೆಯನ್ನು ನುಡಿಸುವಂಥ ಕಲಾವಿದರಾಗಿದ್ದರು. ಯಾವ ದೇವಸ್ಥಾನಕ್ಕೆ ಹೋದರೂ ವೀಣೆಯನ್ನು ನುಡಿಸಿಕೊಂಡು ಹಾರ್ತಾ ಇದ್ದರು. ಇನ್ನೊಂದು ಇವರ ವಿಷಯ ಏನು ಅಂದರೆ, ಇವರು ಸ್ವಲ್ಪ ಕನಿಷ್ಠ ಜಾತಿಗೆ ಸೇರಿದವರಾಗಿದ್ದರು. ಆದ್ದರಿಂದ ಯಾವ ದೇವಸ್ಥಾನಕ್ಕೆ ಹೋದರೂ ದೇವಸ್ಥಾನಕ್ಕೆ ಒಳಗೆ ಹೋಗದೆ ದೇವಸ್ಥಾನದ ಬಾಗಿಲಿನಲ್ಲಿಯೇ ನಿಂತು ಪ್ರಾರ್ಥನೆ ಮಾಡಿ ಹಾಡಿ ಗುಣಗಾನ ಮಾಡಿ ಶಿವನನ್ನು ಪೂಜಿಸಿ ಬರ್ತಾಯಿದ್ರು. ಅನೇಕ ಕ್ಷೇತ್ರಗಳಿಗೆ ಹೋಗಿ ಈ ಸೇವೆಯನ್ನು ಮಾಡ್ತಾಯಿದ್ರು. ಒಂದು ಸಲ ಇವರು ಮಧುರೈ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಯಥಾಪ್ರಕಾರ ದೇವಸ್ಥಾನದ ಬಾಗಿಲಿನಲ್ಲಿ ಹೊರಗಡೆ ನಿಂತು ಗಾಯನ ಮಾಡ್ತಾ ಇದ್ದಾರೆ, ಶಿವನನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಆಗ ದೇವಸ್ಥಾನದ ದ್ವಾರದಲ್ಲಿ ಇವರು ಹಾರ್ತಾ ಇದ್ದಾಗ ಗರ್ಭಗುಡಿಯ ಬಳಿಗೆ ಅವರನ್ನು ಕರೆದುಕೊಂಡು ಬನ್ನಿ ಅಂತ ಅಲ್ಲಿಯ ದೇವಸ್ಥಾನದ ಅರ್ಚಕರಿಗೆ ಆಜ್ಞೆ ಆಯಿತು ಪರಮೇಶ್ವರನಿಂದ. ಅವರನ್ನ ವೇಣಿಯನ್ನು ನಾನು ಕೇಳಬೇಕು, ಅವರು ಬಹಳ ಚೆನ್ನಾಗಿ ನುಡಿಸ್ತಾ ಇದ್ದಾರೆ, ಅದನ್ನು ನಾನು ಹತ್ತಿರದಿಂದ ಕೇಳಬೇಕು. ಆದ್ದರಿಂದ ಅವರನ್ನು ದೇವಸ್ಥಾನದ ಒಳಕ್ಕೆ ಗರ್ಭಗುಡಿಯ ಸಮೀಪಕ್ಕೆ ಕರೆದುಕೊಂಡು ಬನ್ನಿ ಅಂತ ಆಜ್ಞೆ ಆಯಿತು. ಅದರಂತೆ ಅವರನ್ನು ಕರ್ಕೊಂಡು ಬಂದರು, ಗರ್ಭಗುಡಿಯ ಮುಂದೇ ನಿಲ್ಲಿಸಿದರು. ಅವರು ಹಾಡುವುದಕ್ಕೆ ಶುರು ಮಾಡಿದಾಗ ಅವಾಗ ಮತ್ತೆ ಒಂದು ಅಶರೀರವಾಣಿ ಆಯಿತು. ಅವರು ವೀಣೆಯನ್ನು ಕೆಳಗೆ ಇಟ್ಟು ಅಲ್ಲಿ ಎಲ್ಲ ಒದ್ದೆಯಾಗಿತ್ತು ಅಂತ ಕಾಣುತ್ತೆ. ವೀಣೆಯನ್ನು ಕೆಳಗಿಟ್ಟರೆ ಅದು ಕೆಟ್ಟು ಹೋಗ್ಬಿಡುತ್ತೆ, ಆದ್ದರಿಂದ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಅವರಿಗೆ ಒಂದು ಬಂಗಾರದ ಪೀಠವನ್ನು ಕೊಡಿ ಅಂತ ಅಶರೀರವಾಣಿಯಿಂದ ಆಜ್ಞೆ ಆಯಿತು. ಅದರಂತೆ ಅವರಿಗೆ ಒಂದು ಬಂಗಾರದ ಪೀಠವನ್ನು ಅಲ್ಲಿ ಕೊಟ್ಟರು. ಆ ಬಂಗಾರದ ಪೀಠವನ್ನು ಇವರು ಅಲಂಕರಿಸಿ ಅದರ ಮೇಲೆ ನಿಂತ್ಕೊಂಡು ಆ ಪರಮೇಶ್ವರನ ಸ್ತುತಿ ಮಾಡಿ ಭಾಳ ಚೆನ್ನಾಗಿ ವೀಣೆಯನ್ನು ನುಡಿಸಿ ಹೀಗೆ ಅವರು ಸೇವೆಯನ್ನು ಸಲ್ಲಿಸಿದರು ಅನ್ನೋದು ಒಂದು ಇವರ ಜೀವನದಲ್ಲಿ ನಡೆದ ಘಟನೆ. ಇದಾದ ಸ್ವಲ್ಪ ದಿವಸಕ್ಕೆ ಇವರಿಗೆ ಊರೂರಿಗೆ ಹೋಗಿ ಹಾಡುವುದು ಬಹಳ ಇಷ್ಟವಾದ ಪದ್ಧತಿಯಾಗಿತ್ತು ಇವರಿಗೆ. ತಿರುವಾರಿಗೆ ಹೋಗಿ ಅಲ್ಲಿ ತ್ಯಾಗೇಶನ ಸನ್ನಿಧಿ, ಅಲ್ಲಿ ಈಶ್ವರ ತ್ಯಾಗೇಶ್ವರ ಅಲ್ಲಿ ಸನ್ನಿಧಿಯಲ್ಲಿ ಹಾಡಬೇಕು ಅಂತ ಯಥಾ ಪ್ರಕಾರ ದೇವಸ್ಥಾನದ ದ್ವಾರದಲ್ಲೇ ನಿಂತು ಗಾಯನ ಮಾಡ್ತಾಯಿದ್ರು. ಆಗ ಅವರನ್ನು ದೇವಸ್ಥಾನದ ಒಳಕ್ಕೆ ಕರ್ಕೊಂಡು ಹೋಗೋದಕ್ಕೆ ಉತ್ತರ ದಿಕ್ಕಿನಲ್ಲಿ ಒಂದು ವಿಶೇಷವಾದ ದ್ವಾರವನ್ನೇ ಕಲ್ಪಿಸಲಾಯಿತಂತೆ. ಮತ್ತು ಆ ದ್ವಾರದ ಮೂಲಕ ದೇವಸ್ಥಾನದ ಒಳಗೆ ಹೋಗಿ ಇವರು ತಮ್ಮ ಸಂಗೀತ ಸೇವೆ ಇದನ್ನೆಲ್ಲ ಮಾಡಿದರು ಅಂತ ಮತ್ತೊಂದು ಘಟನೆ ಇವರ ಜೀವನದಲ್ಲಿ ನಡೆದಿದ್ದು. ಮುಂದೆ ಏನಾಗುತ್ತೆ ಅಂದರೆ, ಇವರು ತಿರುಜ್ಞಾನ ಸಂಬಂಧರ ಬಗ್ಗೆ ಬಹಳವಾಗಿ ಕೇಳಿದ್ದಾರೆ. ಅವರು ಮಹಾಮಹಿಮರು, ಒಂದು ಮಗುವಿನ ಸ್ವರೂಪದಲ್ಲಿದ್ದರೂ ಮಹಾನುಭಾವರು. ಅಂಥ ಅವರನ್ನು ನಾನು ಭೇಟಿಯಾಗಲೇಬೇಕು, ಭೇಟಿಯಾಗಬೇಕು ಅಂತ ಹೇಳಿಬಿಟ್ಟು ಶೀರ್ಗಾಳಿಗೆ ಬರ್ತಾರೆ. ಶೀರ್ಗಾಳಿಗೆ ಬಂದ ಮೇಲೆ ಅವರನ್ನು ಭೇಟಿಯಾಗುತ್ತೆ. ಅವರ ಭೇಟಿಯಾದ ಮೇಲೆ ಇವರ ಜೀವನ ಹೇಗಿತ್ತು, ಇವರ ಭಕ್ತಿ ಈ ವಿಷಯಗಳೆಲ್ಲ ಹೇಗೆ ನಡೆಯಿತು ಅಂತ ತಿರುಜ್ಞಾನ ಸಂಬಂಧದ ವಿಷಯ ಹೇಳ್ತೀನಿ ಇವಾಗ, ಅದರ ಮೂಲಕ ತಿಳಿದುಕೊಳ್ಳೋಣ. ಕಳೆದ ಸಲ ಹೇಳಿದ್ದೆ, ತಿರುಜ್ಞಾನ ಸಂಬಂಧರವರು, ತಿರುಜ್ಞಾನ ಸಂಬಂಧಂ ಅವರು ತಿರುಕ್ಕೋಲಕ ಅನ್ನೋ ಸ್ಥಳಕ್ಕೆ ಹೋಗಿ ಪರಮೇಶ್ವರನಿಂದ ಆ ಬಂಗಾರದ ತಾಳಗಳನ್ನು ಪಡೆದರು. ಅದರ ಮೇಲೆ ಪಂಚಾಕ್ಷರ ಕೆತ್ತಲ್ಪಟ್ಟಿತ್ತು. ಇವರು ಜನನವಾದಾಗ, ಇವರು ಜನಿಸಿದಾಗ ದೇವಲೋಕದಿಂದ ಪುಷ್ಪವೃಷ್ಟಿ, ಜಯಘೋಷ ಎಲ್ಲ ನಡೆದು ಸಂಭ್ರಮವಾಗಿ ನಡೆಯಿತು. ಇವರು ಕೌಂಡಿನ್ಯ ಗೋತ್ರದ ಬ್ರಾಹ್ಮಣರು. ತಿರುವಾದರೈ ನಕ್ಷತ್ರದಲ್ಲಿ ಇವರು ಹುಟ್ಟಿದವರು. ಮಹಾಮಹಿಮರು ಹೇಳಲೇಬೇಕಾಗಿಲ್ಲ, ಇದೆಲ್ಲ ನಡೆಯಿತು ಅಂತ ಹೇಳಿದ್ದೀನಿ. ಅರುಣಗಿರಿನಾಥರ್ ಅನ್ನುವರು ಇವರ ಬಗ್ಗೆ ಈ ಅಭಿಪ್ರಾಯ ಹೇಳಿದ್ದಾರೆ. ಏನು ಅಂತಂದರೆ, ಅವರು ಬಹಳ ದೊಡ್ಡ ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸಕರು. ಅವರು ಏನು ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ, ತಿರುಜ್ಞಾನ ಸಂಬಂಧರವರು ಅವರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂಶವಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗೆ ತಿರುಜ್ಞಾನ ಸಂಬಂಧವರು ತಿರುಕಾಲಕಾಯಿಂದ ಮತ್ತೆ ಶೀರ್ಗಾಳಿಗೆ ಹೋದರು. ಹೋದ ಕೂಡಲೇ ಅವರಿಗೆ ಏನು ಅಂದರೆ, ಬೇರೆ ಬೇರೆ ಊರಿಗೆ ಹೋಗಿ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಅಲ್ಲಿ ಹಾಡಿ ಪದ್ಯಗಳನ್ನು ಹಾಡುವುದೇ ಒಂದು ದೊಡ್ಡ ಒಂದು ಸೇವೆ. ಬೇಕಾದಷ್ಟು ಪದ್ಯಗಳನ್ನು ಹಾಡಿಬಿಟ್ಟಿದ್ದಾರೆ. ಆದರೆ ನಮ್ಮ ಈ ವಿಡಿಯೋಗಳಲ್ಲಿ ಎಲ್ಲ ಪದ್ಯಗಳನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಆದರೆ ಬಹಳ ಮುಖ್ಯವಾದ ಪದ್ಯಗಳನ್ನು ಹೇಳಲೇಬೇಕಾದ ಅಗತ್ಯವಿದೆ. ಅದರಿಂದ ಸಂದರ್ಭ ಬಂದಾಗ ಅಲ್ಲಲ್ಲಿ ಪದ್ಯಗಳನ್ನು ಹಾಡ್ತೇನೆ, ಅದಕ್ಕೆ ಅರ್ಥವನ್ನು ಹೇಳ್ತೇನೆ. ಇವರು ತಿರುಕೋಲಕಾಯಿಂದ ವಾಪಸ್ಸು ಶೀರ್ಗಾಳಿಗೆ ಬಂದ ಮೇಲೆ ಮಾರನೇ ಕೂಡಲೆ ಇನ್ನೊಂದು ತೀರ್ಥಯಾತ್ರೆ ಅಂದರೆ ಶಿವನ ಸೇವೆ ಮಾಡೋದಕ್ಕೆ ಇನ್ನೊಂದು ಯಾತ್ರೆ ಹೊರಟರು. ಮೊದಲು ನಳ್ಳಿಪಳ್ಳಿ ಅಂತ ಇವರ ತಾಯಿಯವರ ಸ್ಥಳ, ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಅಲ್ಲಿ ಈಶ್ವರನ ಪ್ರಾರ್ಥಿಸಿ ಅವರು ಭಕ್ತರೊಳಗೆ ಏನು ಭರವಸೆ ಕೊಡ್ತಾರೆ, ಅವರಿಗೆ ಒಂದು ಈಶ್ವರನಲ್ಲಿ ಎಂಥ ದೃಢವಾದ ಭಕ್ತಿ ಇತ್ತು ಅಂತಂದರೆ, ಆ ದೇವರು ವಿನಯ್ ತೀರ್ಕುಂ ಆನೈ ನಮದೇ ಅಂದರೆ, ಅಲ್ಲಿ ಹೋಗಿ ಯಾರು ಭಕ್ತರು ಸೇವೆ ಮಾಡ್ತಾರೋ ಅವರ ಕಷ್ಟಗಳನ್ನೆಲ್ಲ ನಿವಾರಿಸುವಂಥ ದೇವರು ಇದು ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಆನೈ ನಮದೇ ಅಂದರೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ, ಯಾರಿಲ್ಲಿ ಬಂದು ಸೇವೆ ಮಾಡಿದ್ರು ಅವರಿಗೆ ಕಷ್ಟಗಳು ನಿವೃತ್ತಿ ಆಗುತ್ತೆ ಅಂತ. ಇದು ನನ್ನಿಪಳ್ಳಿ ಅಂತ. ಅಲ್ಲಿಂದ ಮುಂದಕ್ಕೆ ತಲೈಚೆಂಗಾಡು ಅಂತ ಒಂದು ಸ್ಥಳಕ್ಕೆ ಹೋಗ್ತಾರೆ. ತಲೈಚೆಂಗಾಡಿನಲ್ಲಿ ಇವರು ಆವಾಗಲೇ ಪ್ರಸಿದ್ಧರಾಗಿದ್ದಾರೆ. ಬಹಳ ಭಕ್ತಿಪೂರ್ವಕವಾಗಿ, ಗ್ರ್ಯಾಂಡಾಗಿ, ವೈಭವಯುತವಾಗಿ ಇವರನ್ನು ಅಲ್ಲಿಯ ಭಕ್ತರುಗಳು ಬರಮಾಡಿಕೊಳ್ತಾರೆ. ಅಲ್ಲಿಂದ ಪಲ್ಲವನೀಶ್ವರಂ, ತಿರುಚಾಯಿ ಕಾಡು, ತಿರುವೆಂಗಾಡು, ತಿರುಮಲ್ಲೈ ವಾಯಲ್ ಎಲ್ಲ ಹೋಗಿ ವಾಪಸ್ಸು ಶೀರ್ಗಾಳಿಗೆ ಬರ್ತಾರೆ. ಈ ತಿರುವೆಂಗಾಡು ಅನ್ನೋ ಸ್ಥಳದ ವಿಶೇಷ ಏನು ಅಂತಂದರೆ, ಅದು ಬುಧಗ್ರಹ ಸ್ವಾಮಿಯ ಸ್ಥಳ. ಕ್ಷೇತ್ರ ಇದನ್ನೆಲ್ಲ ಮುಗಿಸಿಕೊಂಡು ಸೀರ್ಗಾಳಿಗೆ ಇವರು ವಾಪಸ್ ಬಂದರು. ಮುಂದಿನ ಇನ್ನೂ ಸ್ವಲ್ಪ ದಿವಸಗಳು ಕಳೆದ ತಕ್ಷಣವೇ ಇವರು ಮಹೇಂದ್ರಪಳ್ಳಿ, ಕುರುಕಾವೂರ್, ತಿರುಮಲೈವಾಯಲ್ ಮತ್ತು ಇತರ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿ ದೇವರುಗಳನ್ನು ದರ್ಶನ ಮಾಡಿ ಪದ್ಯಗಳನ್ನು ಹಾಡಿ ವಾಪಸ್ ಸೀರ್ಗಾಳಿಗೆ ಶಾರ್ಟ್ ಕಟ್ ಮಾಡಿಬಿಟ್ರು. ಆ ಟ್ರಿಪ್ಪನ್ನು ಶಾರ್ಟ್ ಕಟ್ ಮಾಡಿ ಸೀರ್ಗಾಳಿಗೆ ವಾಪಸ್ ಬಂದುಬಿಟ್ರು. ಯಾಕೆ ಬಂದರು ಅಂತಂದರೆ ಇವರಿಗೆ ಸಮಾಚಾರ ಗೊತ್ತು ಬಂದಿದೆ, ಅಲ್ಲಿ ತಿರುನೀಲಕಂಠ ಬಾಣರವರು ಬಂದು ಇವರ ದರ್ಶನಕ್ಕಾಗಿ ಕಾದುಕೊಂಡಿದ್ದಾರೆ ಅನ್ನೋ ಸಮಾಚಾರ ಬಂದುಬಿಡ್ತೋ ಇಲ್ವೋ, ಅವರನ್ನು ನೋಡೋಕ್ಕೆ ಉತ್ಸುಕರಾಗಿ ಹೊರಟುಬಿಟ್ರು ಸೀರ್ಗಾಳಿಗೆ ವಾಪಸ್ಸು. ಸೀರ್ಗಾಳಿಗೆ ವಾಪಸ್ ಹೋಗಿ ಅವರು, ನಾನು ಮೊದಲೇ ಹೇಳಿದಂತೆ ಕನಿಷ್ಠ ಜಾತಿಯವರು, ಇವರು ಬಹಳ ಉನ್ನತ ಮಟ್ಟದ ಶುದ್ಧವಾದ ಬ್ರಾಹ್ಮಣರು. ಅವರನ್ನು ಹೇಗೆ ಇವರು ಸ್ವಾಗತಿಸಿದರು ಅಂತಂದರೆ, ಅವರಿಗೆ ಪಾಪ ತಿರುನೀಲಕಂಠ ಬಾಣನಾಯನಾರವರಿಗೆ, ನಾನು ಕೆಳಜಾತಿಯಲ್ಲಿ ಹುಟ್ಟಿದ್ದೀನಲ್ಲ, ಹೇಗಪ್ಪ ಅವರನ್ನು ದೊಡ್ಡವರು, ಇವರು ಮಹನೀಯರು, ಇವರನ್ನು ಹೇಗೆ ನಾನು ನೋಡೋದು, ಭೇಟಿ ಮಾಡೋದು ಹೇಗೆ, ದೇವಸ್ಥಾನದ ಒಳಗೆ ಹೋಗೋದು ಹೇಗೆ, ಈ ಥರ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಭಾವನೆಗಳಿದ್ವು, ಅದನ್ನು ಅದೆಲ್ಲ ನಿವೃತ್ತಿ ಮಾಡುವಂತೆ ಅವರನ್ನು ಬಹಳ ಭಕ್ತಿ ವಿತ್ ಗ್ರೇಟ್ ರೆವರೆನ್ಸ್ ಅವರನ್ನು

ನಮ್ಮ ತಿರುನೀಲಕಂಠ ಭಾನುನಾಯರು ಒಂದು ಅವರಿಗೆ ಒಂದು ರಿಕ್ವೆಸ್ಟ್ ಇಡ್ತಾರೆ. ನನ್ನಿಂದ ಒಂದು ವಿಜ್ಞಾಪನೆ ಇದೆ, ದಯವಿಟ್ಟು ಕೇಳಬೇಕು ಅಂತ. ಏನು ಅಂತ ಕೇಳಿದಾಗ ತಿರುನೀಲಕಂಠ ಭಾನರು ಹೇಳ್ತಾರೆ, ನೋಡಿ ನೀವು ಮಹಾತ್ಮರು, ನೀವು ಹೋದ ಕಡೆಯೆಲ್ಲ ನನಗೆ ಬರಬೇಕು ಅಂತ ಆಸೆ ಇದೆ. ನೀವು ಪದಿಗಳು ಹಾಡಿದ ಕಡೆಯೆಲ್ಲ ನಾನು ಅದನ್ನು ವೀಣೆಯಲ್ಲಿ ನುಡಿಸಿ ಆ ತರಹ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಈ ಅಪೇಕ್ಷೆಯನ್ನು ನೀವು ನೆರವೇರಿಸಿಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬಹಳ ಸಂತೋಷದಿಂದ ಒಪ್ಪಿಗೆ ಕೊಟ್ಟು ಅಲ್ಲಿಂದ ಮುಂದಕ್ಕೆ ಎಲ್ಲೆಲ್ಲಿಗೆ ಹೋದರೂ ಕೂಡ ತಿರುನೀಲಕಂಠ ಭಾನನಾಯನಾರ್, ಅವರ ಪತ್ನಿ ಅವರಾದ ಶಿರಾಳಿ, ಇವರು ಇಬ್ಬರು ಯಾವಾಗಲೂ ಇವ್ರ ಜೊತೆಯಲ್ಲೇ ಇರ್ತಾರೆ. ಎಲ್ಲೆಲ್ಲಿಗೆ ಹೋದರೂ ಅಲ್ಲಿಗೆ ಹೋಗೋದು, ಎಲ್ಲಿಂದ ಬಂದರು ಆ ಥರ ಇವರು ಮುಂದೆ ಯಾವಾಗಲೂ ತಿರುಜ್ಞಾನ ಸಂಬಂಧದ ಜೊತೆಯಲ್ಲೇ ಇರ್ತಾರೆ. ಆನಂತರ ಅವರು ಮತ್ತೆ ಚಿದಂಬರಂಗೆ ಹೋಗ್ತಾರೆ. ಚಿದಂಬರಂಗೆ ತಿರುಜ್ಞಾನ ಸಂಬಂಧ ಹೋದಾಗ ಚಿದಂಬರಂ ಕ್ಷೇತ್ರದ ಎಲ್ಲೆಗೆ ಬಂದಾಗಲೇ ಇವರಿಗೆ ಭಕ್ತಿಯ ಉನ್ಮಾದತೆ ಗೋಪುರವನ್ನು ನೋಡ್ತಾರೆ, ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಮಾಡ್ತಾರೆ. ಭಕ್ತಿಯ ಉನ್ಮಾದತೆ ಇವರಿಗೆ ಅಷ್ಟು ಜಾಸ್ತಿ ಆಗಿದೆ. ಹಾಗೆ ನಮಸ್ಕಾರ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ದ್ವಾರದ ವೇಳೆಗೆ ಬರುವಾಗ ಅಲ್ಲಿನ ಅಂದನರುಗಳು, ಅಂದನರುಗಳು ಅಂದರೆ ಅಲ್ಲಿಯ ಪೂಜೆ ಮಾಡತಕ್ಕಂಥ ಅವರಿಗೆ, ಅಂದನರುಗಳಿಗೆ ಒಂದು ವಿಶೇಷವಾದ ಸ್ಥಾನವಿದೆ ಆ ಚಿದಂಬರಂ ಕ್ಷೇತ್ರದಲ್ಲಿ. ಆ ದೇವಸ್ಥಾನದಲ್ಲಿ ಅವರಿಗೆ ವಿಶೇಷವಾದ ಸ್ಥಾನವಿದೆ. ಅವರೇ ಅಲ್ಲಿಗೆ ಪೂಜೆ ಮಾಡುವ, ದೇವಸ್ಥಾನವನ್ನು ನಿರ್ವಹಿಸುವ ಎಲ್ಲ ಅಧಿಕಾರವೂ ಅವರಿಗೆ ಉಂಟು. ಈ ಅಂದನರುಗಳು ಯಾರು ಅನ್ನೋದ್ರ ಬಗ್ಗೆ ನಾನು ಒಂದು ಬೇರೆ ವಿಡಿಯೋವನ್ನೇ ಕೊಟ್ಟಿದ್ದೇನೆ. ಅದನ್ನು ತಾವು ದಯವಿಟ್ಟೆಲ್ಲರೂ ನೋಡಿದರೆ ಅಂದನರುಗಳ ಮಹಿಮೆ ಏನು ಅನ್ನೋದು ಗೊತ್ತಾಗುತ್ತೆ. ಆ ಅಂದನರುಗಳು ಸಾಕ್ಷಾತ್ತಾಗಿ ಶಿವನ ಸ್ವರೂಪವನ್ನು ಒಳಗೊಂಡಿರುವ ಶಿವಗಣಗಳೇ. ಅವರು ಇವತ್ತಿಗೂ ಅವರೇ ಅಲ್ಲಿ ಪೂಜೆ ಮಾಡತಕ್ಕಂಥವರು, ಬೇರೆ ಯಾರಿಗೂ ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅಧಿಕಾರವಾಗಲಿ ಏನೂ ಇಲ್ಲ. ಇಂದಿನಗೂ ಇವತ್ತಿಗೂ ಅವರೆಲ್ಲ ಬಂದು ಇವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸ್ತಾರೆ. ಅವರ ಕಾಲಿಗೆ ಬೀಳೋಕ್ಕೆ ಮುಂಚೆಯೇ ತಿರುಜ್ಞಾನ ಸಂಬಂಧರವರು ಅವ್ರಿಗೆ ಕಾಲಿಗೆ ಬೀಳ್ತಾರೆ. ಹೀಗೆ ಒಬ್ಬರಿಗೊಬ್ಬರು ಕಾಲಿಗೆ ಬಿದ್ದು ಅಂದರೆ ಎಲ್ಲರೂ ಎಷ್ಟು ದೊಡ್ಡ ಮಹನೀಯರುಗಳು ಅನ್ನೋದರಿಂದ ತಿಳಿಯುತ್ತೆ. ಸರಿ, ದೇವಸ್ಥಾನದೊಳಗೆ ಹೋಗಿ ದೇವರ ದರ್ಶನ ಮಾಡಿದಾಗ ಇವರ ಭಕ್ತಿ ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ. ಆ ತಾರಕಕ್ಕೆ ಹೋದಾಗ ಆ ಭಕ್ತಿಯ ಒಂದು ಔನ್ನತ್ಯದಲ್ಲಿ ಒಂದು ಪದಿಹವನ್ನು ಹಾಡ್ತಾರೆ. ಆ ಪದಿಹದ ಅರ್ಥವನ್ನು ಆಮೇಲೆ ಹೇಳ್ತೇನೆ. ಪದಿಹವು ಎಷ್ಟು ಅರ್ಥಗರ್ಭಿತವಾಗಿದೆ, ಎಷ್ಟು ಭಕ್ತಿಯುತವಾಗಿದೆ, ಈ ಮಹನೀಯರು ಎಷ್ಟು ಚೆನ್ನಾಗಿ ಅದನ್ನು ರಚಿಸಿದ್ದಾರೆ, ಸ್ವಲ್ಪ ಅದನ್ನು ಕೇಳಿ ಆನಂದಿಸೋಣ.

0: ತಿರುಚಿತ್ರಂಬಲಂ.
1: ತಾವೆಲ್ಲರೂ ಇವಾಗ ಆ ಪದ್ಯದ ಸ್ಟ್ಯಾನ್ಸಾಗಳನ್ನು ಕೇಳಿದ್ದೀರಿ. ಇವರು ಹಾಡುವಾಗ, ಈ ಪದ್ಯಗಳನ್ನು ಹಾಡುವಾಗ ಪರಮಾತ್ಮನ ದರ್ಶನ ಇವರಿಗೆ ಹೇಗಾಯಿತು ಅಂತಂದರೆ, ನಾವೇನಾದರೂ ಅಮೃತವನ್ನು ಬಾಯಿಂದ ಕುಡಿದರೆ ಎಷ್ಟು ಮಧುರವಾಗಿರುತ್ತೋ ಆ ತರಹ ಈ ಪರಮೇಶ್ವರನ ದರ್ಶನವನ್ನು ಕಣ್ಣುಗಳ ಮೂಲಕ ಅಮೃತವನ್ನು ಸೇವಿಸುವಂತೆ ಇವರಿಗೆ ಭಾವನೆ ಉಂಟಾಯಿತು ಅಂತ ಶೇಖಿಯಾರ್ ಹೇಳಿದ್ದಾರೆ. ಅಂದರೆ ಭಗವಂತನ ದರ್ಶನವನ್ನು ಕಣ್ಣುಗಳ ಮೂಲಕ ಅಮೃತವನ್ನು ಸ್ವಾದಿಸುವಂತೆ ಇವರು ಆ ಭಾವನೆಯನ್ನು ಹೊಂದಿದ್ದರು. ಈಗ ಈ ಪದಿಹೆಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಅರ್ಥ ಹೀಗಿದೆ: ಈತನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಪಾಪವೇ ಅಂಟಿಕೊಳ್ಳುವುದಿಲ್ಲ. ಪಾದಮೋ ಪಟ್ರಾ ನಿನ್ರಾರೈ ಪಟ್ರಾ ಪಾವಮೇ, ಅಂದರೆ ಅರ್ಥ ಅದು. ಈತನ ಪಾದಗಳನ್ನು ಹಿಡಿದುಕೊಂಡರೆ ಪಾಪವು ಅಂಟಿಕೊಳ್ಳುವುದಿಲ್ಲ. ಅಂದರೆ ಯಾರ ಪಾದವನ್ನು ಹಿಡಿಬೇಕು ಅಂದರೆ, ಇಲ್ಲಿಯ ಅನ್ನಣರು ಅಂದರೆ ಬ್ರಾಹ್ಮಣರುಗಳು ಬಹಳ ಯಜ್ಞಯಾಗಾದಿಗಳು, ಅಗ್ನಿಕಾರ್ಯಗಳು, ಅಗ್ನಿಹೋತ್ರ ಇವೆಲ್ಲ ಮಾಡ್ತಾ ಇರೋದರಿಂದ ಕಲಿಯ ಪ್ರಭಾವವು ಇಲ್ಲಿ ಬರುವುದಿಲ್ಲ, ನಾಶವಾಗುತ್ತೆ. ಅಂದರೆ ಕಲಿಯ ಪ್ರಭಾವ ಏನು ಅಂತಂದರೆ, ಬಡತನ, ರೋಗ, ರುಜಿನ ಇದೆಲ್ಲ ಕಲಿಯಿಂದ ಉಂಟಾಗುವ ಬಾಧೆಗಳು. ಈ ಬಾಧೆಗಳು ಅಲ್ಲೇ ನಿವಾರಿಸಲ್ಪಡುತ್ತವೆ. ಯಾಕೆ? ಇಲ್ಲಿನ ಬ್ರಾಹ್ಮಣರುಗಳು ಮಾಡತಕ್ಕಂಥ ಅಗ್ನಿಹೋತ್ರ ಮುಂತಾದ ಯಜ್ಞಯಾಗಾದಿಗಳ ಕಾರ್ಯಗಳಿಂದ ಅಂತಹ ಕ್ಲೇಶವನ್ನು ನಾಶಪಡಿಸುವ, ತಲೆಯ ಮೇಲೆ ಅರ್ಧಚಂದ್ರರನ್ನು ಧರಿಸಿರುವ, ಇಲ್ಲಿಯೇ ಇಷ್ಟಪಟ್ಟು ನೆಲೆಸಿದ್ದಾನೆ ಆ ಭಗವಂತ. ಯಾರು? ನಟರಾಜ ಸ್ವಾಮಿ. ಇಲ್ಲಿಯೇ ಇಷ್ಟಪಟ್ಟು ನೆಲೆಸಿದ್ದಾನೆ. ಈತನ ಪಾದಗಳನ್ನು ಹಿಡ್ಕೊಂಡವರಿಗೆ ಪಾಪವು ಅಂಟುವುದಿಲ್ಲ. ಇದು ಅರ್ಥ. ನೆಕ್ಸ್ಟು ಏನು ಅಂದರೆ, ಆ ಊರಿನಲ್ಲಿ ಬಹಳ ಎತ್ತರವಾದ ಸೌಧಗಳಿವೆ, ಬಹಳ ಬಹಳ ಎತ್ತರವಾದ ಬಿಲ್ಡಿಂಗ್ಗಳು, ಎತ್ತರವಾದ ಸೌಧಗಳಿವೆ. ಆಕಾಶದಲ್ಲಿ ರಾತ್ರಿ ಹೊತ್ತು ಅದಕ್ಕೂ ಎತ್ತರದಲ್ಲಿ ಚಂದ್ರನನ್ನು ಬೆಳಗ್ತಾ ಇದ್ದಾನೆ. ಈ ಊರಿನ ಜನರಿಗೆ ಒಂದು ಐಶ್ವರ್ಯ ಇದೆಯಂತೆ. ಏನು ಐಶ್ವರ್ಯ? ಏನು ಅದು ಸೌಭಾಗ್ಯ ಅಂದರೆ ಶಿವಭಕ್ತಿ. ಬೇರೆ ಅಲ್ಲ ಸೌಭಾಗ್ಯ, ಶಿವಭಕ್ತಿ ಅನ್ನುವ ಸೌಭಾಗ್ಯ ಇಲ್ಲಿಯ ಊರಿನ ಜನರಿಗೆಲ್ಲ ಇದೆ. ಆದ್ದರಿಂದ ಈ ಪರಮೇಶ್ವರನ ಪಾದಗಳನ್ನು ಪೂಜಿಸಿ ಸ್ತುತಿ ಮಾಡಿ ಕೊಂಡಾಡುವುದೇ ಈ ಊರಿನ ಜನರ ಪರಮಭಾಗ್ಯ, ಅದೇ ಇವರ ಪರಮ ಐಶ್ವರ್ಯ ಅಂತ ಹೇಳಿದ್ದಾರೆ. ಕೊನೆಯದಾಗಿ, ಭಕ್ತಿ ನಿಷ್ಠೆಯಿಂದ ಯಾರು ನಾನು ರಚಿಸಿರುವ ತಿರುಜ್ಞಾನ ಸಂಬಂಧನ್ ರಚಿಸಿರುವ, ಎಂಥ ತಿರುಜ್ಞಾನ ಸಂಬಂಧರು? ಶೀರ್ಗಾಳಿಯಲ್ಲಿ ನೆಲೆಸಿರುವ, ತ್ರಿಶೂಲವನ್ನು ಹಿಡಿದಿರುವ, ಚಿದಂಬರೇಶ್ವರನನ್ನು ಹೊಗಳಿರುವ ಹಾಡುಗಳನ್ನು ರಚಿಸಿರುವ ನಾನು ತಿರುಜ್ಞಾನ ಸಂಬಂಧ. ಈ ಹಾಡುಗಳನ್ನು ಯಾರು ಹಾಡ್ತಾರೋ, ಭಕ್ತಿಯಿಂದ ಹಾಡ್ತಾರೋ, ಅವರೇ ನಿಜವಾಗಿಯೂ ಸಜ್ಜನರು, ಬಹಳ ಒಳ್ಳೆಯ ಜನರು ಇವರೇ ಅಂತ ಈ ಕೊನೆಯ ಸ್ಟ್ಯಾನ್ಸಾದ ಅರ್ಥ. ಇಲ್ಲಿ ನಾವು ಎರಡು ಮೂರು ವಿಷಯಗಳನ್ನು ತಿಳ್ಕೊಳ್ಬೇಕು. ಇವರ ಪದ್ಯಗಳು ಯಾವ ಫಾರ್ಮ್ಯಾಟ್ನಲ್ಲಿದೆ ಅನ್ನೋದನ್ನು ತಿಳ್ಕೋಬೇಕು. ಸಾಧಾರಣವಾಗಿ ಇವರು ತಮ್ಮ ಪದ್ಯದಲ್ಲಿ ಎಲ್ಲ ಪದ್ಯಗಳಲ್ಲಿಯೂ ಈ ಮೂರು ವಿಷಯಗಳನ್ನು ಸೇರಿಸಿರ್ತಾರೆ. ಮೊದಲನೆಯದು, ತಾವು ಅವತರಿಸಿದ್ದು ಯಾವ ಕಾರ್ಯಕ್ಕಾಗಿ ಅನ್ನೋದು. ಯಾವ ಕಾರ್ಯಕ್ಕಾಗಿ ಇವರು ಅವತರಿಸಿದ್ದಾರೆ? ಆಗಿನ ಕಾಲದಲ್ಲಿ ಶೈವ ಮತವನ್ನು ಅದುಮಿಡಲಾಗಿತ್ತು, ತುಳಿದಿದ್ದರು. ಆ ಶೈವ ಮತದ ಶೈವ ಸಿದ್ಧಾಂತದ ಪುನರುಜ್ಜೀವನಕ್ಕಾಗಿ, ಅದನ್ನು ಮಾಡುವುದಕ್ಕೋಸ್ಕರ ಎಲ್ಲೆಲ್ಲೋ ವೈದಿಕ ಧರ್ಮಗಳು ಇದೆಲ್ಲ ನಡೆಯಬೇಕು, ಅದನ್ನೆಲ್ಲ ನಡೆಸುವುದಕ್ಕೋಸ್ಕರ ಮತ್ತೆ ಪುನರುಜ್ಜೀವನಗೊಳಿಸೋದಕ್ಕೆ ನನ್ನ ಅವತಾರವಾಗಿದೆ ಅನ್ನೋದನ್ನು ಸೇರಿಸ್ತಾರೆ. ಎರಡನೇ ವಿಷಯ ಏನು ಸೇರಿಸ್ತಾರೆ, ಎಲ್ಲ ಪದ್ಯಗಳಲ್ಲೂ ಈ ವಿಷಯಗಳಿರುತ್ತೆ. ರಾವಣನ ಗರ್ವಭಂಗವನ್ನು ಸೇರಿಸ್ತಾರೆ. ರಾವಣನ ಗರ್ವಭಂಗ ಎಲ್ಲಿ ಯಾವಾಗಾಯಿತು ಅಂದರೆ, ಒಂದು ಸಲ ರಾವಣನು ಕೈಲಾಸವನ್ನು ದಾಟಿ ಹೋಗಬೇಕಾಗಿರುತ್ತೆ, ಅಲ್ಲಿ ತಡೀತಾರೆ, ಹೀಗೆ ಹೋಗಬಾರ್ದು ಸುತ್ತಕೊಂಡು ಹೋಗಿ ಅಂತ ಅಲ್ಲಿ ಶಿವಗಣಗಳು. ಆವಾಗ ಅಹಂಕಾರದಿಂದ ರಾವಣ ಏನು ಮಾಡ್ತಾನೆ, ಶಿವಪರ್ವತವನ್ನೇ ಎತ್ತಿಬಿಟ್ಟು ಹೋಗೋಣ ಅಂತ ಕೈಯಿಂದ ಎತ್ತಕ್ಕೆ ಹೋಗ್ತಾನೆ. ಎತ್ತಿ ಹೋದಾಗ ಪರಮೇಶ್ವರ ಏನು ಮಾಡ್ತಾನೆ, ತನ್ನ ಹೆಬ್ಬಟ್ಟಿನ ಉಗುರಿನಿಂದ ಸ್ವಲ್ಪ ಅದನ್ನು ತಾನೆ ಕಿವಿ ಕೈ ರಾವಣನ ಕೈ ಬೆಟ್ಟದ ಕೆಳಗೆ ಸಿಕ್ಕು ಪರ್ವತದ ಕೆಳಗೆ ಸಿಕ್ಕೊಂಡು ನೋವಿನಿಂದ ವಿಲೆ ವಿಲೆ ವಿಲೆ ವಿಲೆ ಉದ್ದಾರ ಬಿಡ್ತಾನೆ. ಹೀಗೆ ಅವನ ಗರ್ವಭಂಗವಾಗುತ್ತೆ. ಆ ವಿಷಯವನ್ನು ಇವರು ತಮ್ಮ ಪದ್ಯಗಳಲ್ಲಿ ಸೇರಿಸ್ತಾರೆ. ಇನ್ನೊಂದು ವಿಷಯ ಏನು ಅಂತಂದರೆ, ಈ ಪದ್ಯಗಳನ್ನು ಇವರು ರಚಿಸಿದ ಪದ್ಯಗಳನ್ನು ಯಾರು ಯಾವ ಯಾವಾಗ ಹಾಡಿರ್ತಾರೋ, ಯಾವ್ಯಾವ ಕ್ಷೇತ್ರದಲ್ಲಿ ಹಾಡಿರ್ತಾರೋ, ಅದನ್ನು ಹಾಡಿದವರಿಗೆ ಒಂದು ಫಲಶ್ರುತಿಯನ್ನು ಸೇರಿಸಿರ್ತಾರೆ. ಈ ವಿಷಯಗಳು ಅವರ ಪದ್ಯಗಳಲ್ಲಿ ಸಾಧಾರಣವಾಗಿ ಇದ್ದೇ ಇರುತ್ತವೆ. ಈ ರೀತಿ ಅವರು ಈ ಪದ್ಯ ಆದಮೇಲೆ ಮತ್ತೆ ಒಂದು ಹತ್ತಿರದ ಜಾಗದಿಂದಲೇ ನಾವು ಚಿದಂಬರಕ್ಕೆ ಹೋಗ್ತಾ ಇರ್ತಾರೆ ಬರ್ತಾ ಇರಂತೆ ಹೇಳ್ತಾ ಇದ್ವಲ್ಲ, ಇವರು ಏನು ಮಾಡಿದ್ದಾರೆ, ಇನ್ನೊಂದು ಸಲ ತಿರುವೇಟ್ಕಾಲಂ ಮತ್ತು ತಿರುಕ್ಕಾಪಡೈ ಅನ್ನೋ ಊರಿಗೆ ಹೋಗಿ, ತಿರುಕ್ಕಳಿಪಡೈ ತಿರುವೇಟ್ಕಾಲಂ ಈ ಜಾಗಕ್ಕೆ ಹೋಗಿ ಚಿದಂಬರಮ್ಗೆ ಬರ್ತಾರೆ. ಚಿದಂಬರಕ್ಕೆ ಬಂದಾಗ ಏನಾಗುತ್ತೆ, ಇವರಿಗೆ ಅಲ್ಲಿ ಅಂದಣರುಗಳು ಅಂದರೆ ಬ್ರಾಹ್ಮಣರುಗಳು ಎಲ್ಲ ಶಿವಗಣಗಳ ರೀತಿಯಲ್ಲಿ ದರ್ಶನವಾಗುತ್ತೆ. ಶಿವಗಣಗಳ ರೀತಿಯಲ್ಲಿ ದರ್ಶನವಾಗತ್ತೆ ಅಂತ ಹೇಳಿದರೆ ಅವರೆಲ್ಲ ಶಿವಗಣಗಳೇ ಅಲ್ಲಿ ಬಂದು ನೆಲೆಸಿರೋದು. ಇದನ್ನು ನಾನು ಹಿಂದೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಂದಣರುಗಳಂದರೆ ಯಾರು ಅಂತ ಹೇಳಿದ್ದೀನಿ. ಅವರೆಲ್ಲ ಶಿವಗಣಗಳೇ. ಆ ಸ್ವರೂಪವು ಇವರಿಗೆ ಆವಾಗ ಲಭಿಸತ್ತೆ. ಆವಾಗ ಪಕ್ಕದಲ್ಲಿದ್ದ ತಿರುನೀಲಕಂಠಪಾಣ ನೋಡಿ ನೋಡಿ ಶಿವಗಣಗಳ ದರ್ಶನವಾಗ್ತಾ ಇದೆಯಲ್ಲ ನೋಡಿ ಅಂತ ಹೇಳಿ ಅವರಿಗೆ ತೋರಿಸ್ಕೊಡ್ತಾರೆ. ಇಷ್ಟು ಸಮಯ ಆದಮೇಲೆ ಇವರಿಗೂ ಸ್ವಲ್ಪ 5-6 ವರ್ಷದ ವಯಸ್ಸಾಗಿರುತ್ತೆ. ಇದುವರೆಗೂ ಅವರ ತಂದೆಯವರು ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗ್ತಾಯಿದ್ರು, ಸ್ವಲ್ಪ ದೂರ ಇವರು ನಡೆಯೋರು. ಇವರಿಗೆ 5-6 ವರ್ಷ ಆದಮೇಲೆ ಹೀಗೆ ತಂದೆಯವರ ಹೆಗಲ ಮೇಲೆ ಕೂತ್ಕೊಂಡು ಹೋಗುವುದು ಅಷ್ಟು ಅವರಿಗೆ ಶ್ರಮವಾಗತ್ತಲ್ಲ ಅಂತ ಇವರ ಮನಸ್ಸಿಗೆ ನೋವಾಗುತ್ತೆ. ಹಾಗೆ ಏನು ಮಾಡ್ತಾರೆ, ಮುಂದೆ ತಿರುನೀಲಕಂಠ ಬಾಣನಾಯನಾರವರ ಊರಾದ ತಿರು ಎರುಕತ್ತಂಪುರಿಯೂರ್ ಅನ್ನೋ ಊರಿನ ಮೂಲಕ ಹೋಗಿ ತಿರುಮುದುಗುಂಡ್ರಂ ಆ ಕ್ಷೇತ್ರವನ್ನು ದರ್ಶನ ಮಾಡಿ, ತಿರುವನ್ನಾಡಗಂ ಇದೆಲ್ಲ ದರ್ಶನ ಮಾಡಿ ತಿರು ಅರುತುರೈ ಅನ್ನೋ ಊರಿಗೆ ಹೋಗಬೇಕು ಅನ್ನೋ ಉದ್ದೇಶ ಇರುತ್ತೆ. ಮಾರ್ಗದಲ್ಲಿ ಮಾರನ್ಪಾಡಿ ಅಂತ ಒಂದು ಸ್ಥಳ, ಮಾರನ್ಪಾಡಿ ಸ್ಥಳದಲ್ಲಿ ಬರ್ತಾ ಇದ್ದರೆ ಇವರಿಗೆ ಏನು ಅನ್ಸಲ್ಲ, ಆದರೆ ಇವರ ಹಿಂಬಾಲಕರು ಇರ್ತಾರಲ್ಲ ಅನುಯಾಯಿಗಳು, ಅವರಿಗೆಲ್ಲ ಬಿಸಿಲು ಬಾಯಾರಿಕೆ ಇದರಿಂದ ಬಹಳ ಶ್ರಮವಾಗಿರುತ್ತೆ. ವಿಶ್ರಮಿಸ್ಕೊಳ್ಳೋಕ್ಕೆ ರಾತ್ರಿಯಲ್ಲಿ ಮಾರನ್ಪಾಡಿಯಲ್ಲಿ ತಂಗಿರ್ತಾರೆ ಆಯಾಸ ನಿವಾರಣೆಗೋಸ್ಕರ. ಆಗ ಇವರು ಹೋಗಬೇಕಾಗಿದ್ದ ಜಾಗ ತಿರು ಅರುತ್ತುರೈ. ಅಲ್ಲಿ ಪರಮೇಶ್ವರನಿಗೆ ಹೀಗೆ ಅನಿಸುತ್ತೆ, ಅಲ್ಲಿನ ಅರ್ಚಕರಿಗೆಲ್ಲ ಅಪ್ಪಣೆ ಇಡ್ತಾರೆ, ನನ್ನ ಮಗು ಬರ್ತಾ ಇದೆ, ಈ ಮಾರನ್ಪಾಡಿಯಲ್ಲಿ ಇದ್ದಾನೆ, ನಮ್ಮ ದೇವಸ್ಥಾನದಲ್ಲಿ ಇಂಥ ಕಡೆ ನಾನು ಒಂದು ಮುತ್ತಿನ ಪಲ್ಲಕ್ಕಿ, ಒಂದು ಮುತ್ತಿನಿಂದ ಅಲಂಕೃತವಾದ ಛತ್ರಿ ಕಹಳೆ ಮತ್ತು ವಾದ್ಯಗಳು ಇದನ್ನೆಲ್ಲ ಇಟ್ಟಿದ್ದೀನಿ, ತೆಗೆದುಕೊಂಡು ಹೋಗಿ ಅವರಿಗೆ ಕೊಡಬೇಕು ಅಂತ ಅಲ್ಲಿದ್ದ ಪ್ರತಿಯೊಬ್ಬ ಅರ್ಚಕರಿಗೂ ಆಜ್ಞೆ ಆಗುತ್ತೆ ಕನಸಿನಲ್ಲಿ. ಅದೇ ರೀತಿ ಮಾರನ್ಪಾಡಿಯಲ್ಲಿ ವಿಶ್ರಮಿಸ್ಕೊಳ್ತಾ ಇದ್ದಾರಲ್ಲ ತಿರುಜ್ಞಾನ ಸಂಬಂಧರವರೆಗೂ ಇದೇ ಥರ ಕನಸಿನಲ್ಲಿ ಪರಮೇಶ್ವರ ಹೇಳ್ತಾನೆ, ನೀನು ನಾಳೆ ನಿನಗೆ ಮುತ್ತಿನ ಪಲ್ಲಕ್ಕಿ ಇತ್ಯಾದಿ ಎಲ್ಲ ಬರುತ್ತೆ, ಅದನ್ನು ಹತ್ತಿ ನೀನು ನನ್ನ ದರ್ಶನಕ್ಕೆ ಬಾ ಅಂತ ಅದನ್ನು ಸೂಚಿಸ್ತಾರೆ. ಅದೇ ಪ್ರಕಾರ ಬೆಳಗ್ಗೆ ಎದ್ದು ನೋಡಿದ್ರೆ ಮಾರನ್ಪಾಡಿನಲ್ಲಿ ಮುತ್ತಿನ ಪಲ್ಲಕ್ಕಿ, ಮುತ್ತಿನಿಂದ ಅಲಂಕೃತವಾದ ಛತ್ರಿ, ಕಹಳೆ, ದುಂದುವಿ ಮುಂತಾದ ವಾದ್ಯಗಳು ಎಲ್ಲ ರೆಡಿಯಾಗಿವೆ. ಅಂದರೆ ಒಬ್ಬ ಮಹಾರಾಜರು ಪ್ರೊಸೆಷನ್ ಬಂದರೆ ಏನೇನೆಲ್ಲ ಮರ್ಯಾದೆ ಗೌರವಗಳು ಉಂಟೋ ಅದೆಲ್ಲ ಸಿದ್ಧವಾಗಿವೆ. ಮತ್ತು ಇವರು ಬಹಳ ಭಕ್ತಿಯಿಂದ, ಈಶ್ವರ ನನಗೆ ಎಂತಹ ಸೌಭಾಗ್ಯವನ್ನು ಕೊಡ್ತಾ ಇದೀಯಾ ನೀನು, ಇಲ್ಲಿನ ಕರುಣೆಯೇ ಕರುಣೆ ಅಂತ ಹೇಳಿ ನಮ ಶಿವಾಯ ಅಂತ ಹೇಳಿ ಅಲ್ಲೊಂದು ಪದ್ಯ ರಚಿಸ್ತಾರೆ. ಆ ಪದ್ಯವನ್ನು ಈಗ ಕೇಳೋಣ.

0: ತಿರುಚಿತ್ರಂಬರಂ.
1: ಈಗ ನೀವು ಕೇಳಿದ ಪದಿಹದ ಅರ್ಥ ಹೀಗಿದೆ: ನನ್ನ ತಂದೆಯೇ, ನನ್ನ ದೈವವೇ, ವೃಷಭಾರೂಢನಾದ ಈಶ್ವರನೇ, ಈ ನಿವಾ ನದಿ ಅನ್ನೋದು ಸುಂದರವಾದ ಕಾಡುಗಳ ಮಧ್ಯೆ ಹರಿದು ಬರುತ್ತೆ, ಸುಂದರವಾದ ಹೂಗಳ ಪರಿಮಳ ಎಲ್ಲನ್ನು ಹೊತ್ತುಕೊಂಡು ಬರುತ್ತೇವೆ. ಈ ನಿವಾ ನದಿಯ ತೀರದಲ್ಲಿರುವ ನೆಲ್ವಾಯಿಲ್ ಅರತುರೈ ಒಡೆಯನೇ ಪರಮೇಶ್ವರ ಅಲ್ಲಿ ನೆಲೆಸಿರುವ ದೇವರ ಹೆಸರು. ನಿನ್ನನ್ನು ಭಜಿಸುವವರಿಗೆ, ಸ್ತುತಿಸುವವರಿಗೆ, ಪೂಜೆ ಮಾಡಿಸುವವರಿಗೆ ಇಂತಹ ಅದ್ಭುತವೇ ಖಂಡಿತವಾಗಿ ಅನುಗ್ರಹಿಸಲ್ಪಡುತ್ತೆ. ಅಂದರೆ ನಿನ್ನನ್ನು ಪ್ರಾರ್ಥಿಸುವವರಿಗೆ ಇಂತಹ ಅದ್ಭುತವಾದ ಅನುಗ್ರಹಗಳು ಖಂಡಿತವಾಗಿ ದೊರಕುತ್ತವೆ ಅಂತ ಶಿವನನ್ನು ಪ್ರಾರ್ಥನೆ ಮಾಡಿ, ಆ ನಂತರ ಶಿವನನ್ನು ಈ ಥರ ಪ್ರಾರ್ಥನೆ ಮಾಡಿ ಆ ಪಲ್ಲಕ್ಕಿ ಸುತ್ತ ಪ್ರದಕ್ಷಿಣ ಭಕ್ತಿಯಿಂದ ನಮಃ ಶಿವಾಯ ನಮಃ ಶಿವಾಯ ಅಂತ ಬಿದ್ದು ಬಿದ್ದು ನಮಸ್ಕಾರ ಮಾಡಿ ಈಶ್ವರನ ಒಂದು ಅನುಗ್ರಹವನ್ನು ಎಷ್ಟು ನನ್ನ ಮೇಲೆ ಇಷ್ಟು ಕೊಟ್ಟಿದೆಯಲ್ಲಪ್ಪ ಅಂತ ಅದನ್ನು ನೆನೆದು ನೆನೆದು ನೆನೆದು ಆಮೇಲೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಕೊನೆಗೆ ಪಂಚಾಕ್ಷರವನ್ನು ಹೇಳ್ತಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿ ಪಲ್ಲಕ್ಕಿಯಲ್ಲಿ ಏರಿ ಕುಳಿತರು. ಕುಳಿತು ಅರತುರೈ ಅನ್ನುವ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಪರಮಾತ್ಮನ ದರ್ಶನ ಮಾಡಿದರು. ಮುಂದೇನಾಗತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.
2: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವಂ. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
3: Dear listeners of Shaivam.org, the following is Shukla Yajur Vedam, Karma Shaka, Adhyayam 16.
4: Atha Sholasho.

ಏಕಮೇಕಂ ಸುಷಸ್ತಿಭಿಃ ಸುಷಸ್ತಿಭಿರೇಕಮೇಕಂ ಏಕಮೇಕಂ ಸುಷಸ್ತಿಭಿಃ ಏಕಮೇಕಮಿತೇಕಂ ಮಾ ಏಕಂ ಸುಷಸ್ತಿಭಿರಿತಿ ಸುಷಸ್ತಿಭಿಃ ಅಧಾರಯಂತ ವಂಧಯಃ ಸುಕೃತ್ಯಯೇತಿ ಸುಕೃತ್ಯಯಾ ವಂಧಯೋ ಭಜಂತ ಸುಕೃತ್ಯಯಾ ಭಜಂತ ಅಭಜಂತ ಸುಕೃತ್ಯಯಾ ಅಭಜಂತ ವಂಧಯಃ ಸುಕೃತ್ಯಯೇತಿ ಸುಕೃತ್ಯಯಾ ವಂಧಯೋಧಾರಯಂತ ಭಾಗಂ ದೇವೇಷು ಯಜ್ಞಿಯಮಿತಿ ಯಜ್ಞಿಯಂ ದೇವೇಷು ಯಜ್ಞಿಯಂ ಯಜ್ಞಿಯಂ ದೇವೇಷು ಯಜ್ಞಿಯಮಿತಿ ಯಜ್ಞಿಯಂ ದೇವೇಷು ಭಾಗಂ ಓಂ ಓಂ ಇಹೇಂದ್ರಾಗ್ನಿ ಉಷ್ಮಸೀತ್ಯುಷ್ಮಸಿ ಇಂದ್ರಾಗ್ನಿ ಉಪ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ಉಷ್ಮಸಿ ಸ್ತೋಮಂ ಉಪಹ್ವಯೇ ಸ್ತೋಮಮಿತ್ ಹ್ವಯೇತಯೋಃ ಇತ್ತಯೋಃ ತಯೋರಿತ್ ತಯೋರ್ಹ್ವಯೇ ಇತ್ ಸ್ತೋಮಂ ಹ್ವಯ ಉಪ ಸ್ತೋಮಮುಷ್ಮಸಿ.

ವಾಸ ಉಪಾನ ಇಹ ಸ್ತುತಃ ಸಧಮದಸ್ತುಶೂರಃ ವಾವೃಧಾನಸ್ತವಿಖೀರ್ಜಸ್ಯ ಪೂರ್ವೀರ್ದ್ಯೌರ್ನಕ್ಷತರಮಭಿಭೂ

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunyana Sambandha Murthy Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligu Namaskara. Endinante ಸಂಸ್ಕೃತ ಸುಭಾಷಿತದೊಂದಿಗೆ ಈ ದಿನದ ವಿಡಿಯೋವನ್ನು ಪ್ರಾರಂಭಿಸ್ತೇನೆ. ವಾಚಃ ಶೌಚಂ ಚ ಮನಸಃ ಶೌಚಮಿಂದ್ರಿಯ ನಿಗ್ರಹ ಸರ್ವಭೂತೇ ದಯಾ ಶೌಚಂ ಏತತ್ ಶೌಚಂ ಪರಾರ್ಥಿನಾಂ. ಇದು ಸುಭಾಷಿತ. ಇದರ ಅರ್ಥ ಹೀಗಿದೆ: ಒಳ್ಳೆಯ ಮಾತು, ನಮ್ರತೆಯಿಂದ ಕೂಡಿದ ಮಾತಾಡ್ತಕ್ಕಂಥವನು, ಒಳ್ಳೆಯ ಮಾತಾಡ್ತಕ್ಕಂಥವನು, ಮತ್ತು ಹೃದಯದಲ್ಲಿ ಕಲ್ಮಶವಿಲ್ಲದೆ ಶುದ್ಧವಾದ ಮನಸ್ಸುಳ್ಳವನು, ಮತ್ತು ಸೆಲ್ಫ್ ಡಿಸಿಪ್ಲಿನ್ಡ್ ಅಂತಂದರೆ ತನಗೆ ತಾನೇ ಶಿಸ್ತಿನಿಂದ ಕೂಡಿದ ಮತ್ತು ಎಲ್ಲ ಭೂತದಯಗಳಲ್ಲಿಯೂ ಎಲ್ಲ ಪ್ರಾಣಿಗಳಲ್ಲಿಯೂ ಜೀವಗಳಲ್ಲಿಯೂ ದಯೆ ಉಳ್ಳವನು. ಇವನು ನಿರ್ವಾಣಕ್ಕೆ ಹೊಂದಬೇಕಾದ ಎಲ್ಲ ಗುಣಗಳನ್ನು ಹೊಂದಿರ್ತಾನೆ. ಇವನು ನಿರ್ವಾಣ ಹೊಂದುವುದಕ್ಕೆ ಅರ್ಹನಾದವನು ಅಂತ ಈ ಸುಭಾಷಿತ ತಿಳಿಸತ್ತೆ. ಇನ್ನು ನಮ್ಮ ವಿಡಿಯೋ ತಿರುಜ್ಞಾನ ಸಂಬಂಧ ಅದನ್ನು ಹೇಳ್ತಾ ಇದ್ದೀನಿ. ಅವರ ಚರಿತ್ರೆಯ ಮುಂದಿನ ಭಾಗ ಇದು. ಕಳೆದ ಸಾರಿ ಏನು ಹೇಳಿದ್ದೆ ಅಂದರೆ, ಕೊನೆಯೊಳಗೆ ತಿರುಜ್ಞಾನ ಸಂಬಂಧಮ್ಮವರು ತಿರುನೀಲಕಂಠ ಯಾಳ್ಪಾಣರ್ ಅನ್ನುವ ನಾಯನಾರ್ ಒಬ್ಬರನ್ನು, ಮಹನೀಯರನ್ನು ಸಂಧಿಸ್ತಾರೆ ಅಂತ ಹೇಳಿದ್ದೆ. ಅವರ ಚರಿತ್ರೆಯನ್ನು ಈಗ ಮೊದಲು ತಿಳಿದುಕೊಳ್ಳೋಣ. ಈ ತಿರುನೀಲಕಂಠ ಬಾಣರ್ ಅಥವಾ ಯಾಳ್ಪಾಣರ್ ಅವರ ಬಗ್ಗೆ ಸುಂದರಮೂರ್ತಿ ನಾಯನಾರ್ ಏನು ಹೇಳ್ತಾರೆ ಅಂದರೆ, ಹೆಚ್ಚಾಗಿ ಏನು ಹೇಳಿದಿಲ್ಲ, ಅವರಿಗೆ ನಾನು ದಾಸನು ಅಷ್ಟು ಮಾತ್ರ ಹೇಳಿದ್ದಾರೆ. ಇವರ ಚರಿತ್ರೆ, ತಿರುನೀಲಕಂಠ ಬಾಣರ್ ಯಾಳ್ಪಾಣರ್ ಅವರ ಚರಿತ್ರೆ ಹೀಗಿದೆ. ಇವರು ಚೋಳ ರಾಜ್ಯದಲ್ಲಿ ತಿರು ಎರುಕತ್ತಂ ಪುಲಿಯೂರ್ ಎನ್ನುವ ಸ್ಥಳದಲ್ಲಿ ಜನಿಸಿ ಅಲ್ಲಿ ವಾಸವಾಗಿದ್ದರು. ಇವರು ಪರಮಶಿವಭಕ್ತರು. ಅದಲ್ಲದೆ ಇವರು ವೀಣೆಯನ್ನು ನುಡಿಸುವುದರಲ್ಲಿ ಬಹಳ ನಿಷ್ಣಾತರು, ಬಹಳ ಸೊಗಸಾಗಿ ವೀಣೆಯನ್ನು ನುಡಿಸುವಂಥ ಕಲಾವಿದರಾಗಿದ್ದರು. ಯಾವ ದೇವಸ್ಥಾನಕ್ಕೆ ಹೋದರೂ ವೀಣೆಯನ್ನು ನುಡಿಸಿಕೊಂಡು ಹಾರ್ತಾ ಇದ್ದರು. ಇನ್ನೊಂದು ಇವರ ವಿಷಯ ಏನು ಅಂದರೆ, ಇವರು ಸ್ವಲ್ಪ ಕನಿಷ್ಠ ಜಾತಿಗೆ ಸೇರಿದವರಾಗಿದ್ದರು. ಆದ್ದರಿಂದ ಯಾವ ದೇವಸ್ಥಾನಕ್ಕೆ ಹೋದರೂ ದೇವಸ್ಥಾನಕ್ಕೆ ಒಳಗೆ ಹೋಗದೆ ದೇವಸ್ಥಾನದ ಬಾಗಿಲಿನಲ್ಲಿಯೇ ನಿಂತು ಪ್ರಾರ್ಥನೆ ಮಾಡಿ ಹಾಡಿ ಗುಣಗಾನ ಮಾಡಿ ಶಿವನನ್ನು ಪೂಜಿಸಿ ಬರ್ತಾಯಿದ್ರು. ಅನೇಕ ಕ್ಷೇತ್ರಗಳಿಗೆ ಹೋಗಿ ಈ ಸೇವೆಯನ್ನು ಮಾಡ್ತಾಯಿದ್ರು. ಒಂದು ಸಲ ಇವರು ಮಧುರೈ ದೇವಸ್ಥಾನಕ್ಕೆ ಹೋದರು. ಮಧುರೈ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಯಥಾಪ್ರಕಾರ ದೇವಸ್ಥಾನದ ಬಾಗಿಲಿನಲ್ಲಿ ಹೊರಗಡೆ ನಿಂತು ಗಾಯನ ಮಾಡ್ತಾ ಇದ್ದಾರೆ, ಶಿವನನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಆಗ ದೇವಸ್ಥಾನದ ದ್ವಾರದಲ್ಲಿ ಇವರು ಹಾರ್ತಾ ಇದ್ದಾಗ ಗರ್ಭಗುಡಿಯ ಬಳಿಗೆ ಅವರನ್ನು ಕರೆದುಕೊಂಡು ಬನ್ನಿ ಅಂತ ಅಲ್ಲಿಯ ದೇವಸ್ಥಾನದ ಅರ್ಚಕರಿಗೆ ಆಜ್ಞೆ ಆಯಿತು ಪರಮೇಶ್ವರನಿಂದ. ಅವರನ್ನ ವೇಣಿಯನ್ನು ನಾನು ಕೇಳಬೇಕು, ಅವರು ಬಹಳ ಚೆನ್ನಾಗಿ ನುಡಿಸ್ತಾ ಇದ್ದಾರೆ, ಅದನ್ನು ನಾನು ಹತ್ತಿರದಿಂದ ಕೇಳಬೇಕು. ಆದ್ದರಿಂದ ಅವರನ್ನು ದೇವಸ್ಥಾನದ ಒಳಕ್ಕೆ ಗರ್ಭಗುಡಿಯ ಸಮೀಪಕ್ಕೆ ಕರೆದುಕೊಂಡು ಬನ್ನಿ ಅಂತ ಆಜ್ಞೆ ಆಯಿತು. ಅದರಂತೆ ಅವರನ್ನು ಕರ್ಕೊಂಡು ಬಂದರು, ಗರ್ಭಗುಡಿಯ ಮುಂದೇ ನಿಲ್ಲಿಸಿದರು. ಅವರು ಹಾಡುವುದಕ್ಕೆ ಶುರು ಮಾಡಿದಾಗ ಅವಾಗ ಮತ್ತೆ ಒಂದು ಅಶರೀರವಾಣಿ ಆಯಿತು. ಅವರು ವೀಣೆಯನ್ನು ಕೆಳಗೆ ಇಟ್ಟು ಅಲ್ಲಿ ಎಲ್ಲ ಒದ್ದೆಯಾಗಿತ್ತು ಅಂತ ಕಾಣುತ್ತೆ. ವೀಣೆಯನ್ನು ಕೆಳಗಿಟ್ಟರೆ ಅದು ಕೆಟ್ಟು ಹೋಗ್ಬಿಡುತ್ತೆ, ಆದ್ದರಿಂದ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಅವರಿಗೆ ಒಂದು ಬಂಗಾರದ ಪೀಠವನ್ನು ಕೊಡಿ ಅಂತ ಅಶರೀರವಾಣಿಯಿಂದ ಆಜ್ಞೆ ಆಯಿತು. ಅದರಂತೆ ಅವರಿಗೆ ಒಂದು ಬಂಗಾರದ ಪೀಠವನ್ನು ಅಲ್ಲಿ ಕೊಟ್ಟರು. ಆ ಬಂಗಾರದ ಪೀಠವನ್ನು ಇವರು ಅಲಂಕರಿಸಿ ಅದರ ಮೇಲೆ ನಿಂತ್ಕೊಂಡು ಆ ಪರಮೇಶ್ವರನ ಸ್ತುತಿ ಮಾಡಿ ಭಾಳ ಚೆನ್ನಾಗಿ ವೀಣೆಯನ್ನು ನುಡಿಸಿ ಹೀಗೆ ಅವರು ಸೇವೆಯನ್ನು ಸಲ್ಲಿಸಿದರು ಅನ್ನೋದು ಒಂದು ಇವರ ಜೀವನದಲ್ಲಿ ನಡೆದ ಘಟನೆ. ಇದಾದ ಸ್ವಲ್ಪ ದಿವಸಕ್ಕೆ ಇವರಿಗೆ ಊರೂರಿಗೆ ಹೋಗಿ ಹಾಡುವುದು ಬಹಳ ಇಷ್ಟವಾದ ಪದ್ಧತಿಯಾಗಿತ್ತು ಇವರಿಗೆ. ತಿರುವಾರಿಗೆ ಹೋಗಿ ಅಲ್ಲಿ ತ್ಯಾಗೇಶನ ಸನ್ನಿಧಿ, ಅಲ್ಲಿ ಈಶ್ವರ ತ್ಯಾಗೇಶ್ವರ ಅಲ್ಲಿ ಸನ್ನಿಧಿಯಲ್ಲಿ ಹಾಡಬೇಕು ಅಂತ ಯಥಾ ಪ್ರಕಾರ ದೇವಸ್ಥಾನದ ದ್ವಾರದಲ್ಲೇ ನಿಂತು ಗಾಯನ ಮಾಡ್ತಾಯಿದ್ರು. ಆಗ ಅವರನ್ನು ದೇವಸ್ಥಾನದ ಒಳಕ್ಕೆ ಕರ್ಕೊಂಡು ಹೋಗೋದಕ್ಕೆ ಉತ್ತರ ದಿಕ್ಕಿನಲ್ಲಿ ಒಂದು ವಿಶೇಷವಾದ ದ್ವಾರವನ್ನೇ ಕಲ್ಪಿಸಲಾಯಿತಂತೆ. ಮತ್ತು ಆ ದ್ವಾರದ ಮೂಲಕ ದೇವಸ್ಥಾನದ ಒಳಗೆ ಹೋಗಿ ಇವರು ತಮ್ಮ ಸಂಗೀತ ಸೇವೆ ಇದನ್ನೆಲ್ಲ ಮಾಡಿದರು ಅಂತ ಮತ್ತೊಂದು ಘಟನೆ ಇವರ ಜೀವನದಲ್ಲಿ ನಡೆದಿದ್ದು. ಮುಂದೆ ಏನಾಗುತ್ತೆ ಅಂದರೆ, ಇವರು ತಿರುಜ್ಞಾನ ಸಂಬಂಧರ ಬಗ್ಗೆ ಬಹಳವಾಗಿ ಕೇಳಿದ್ದಾರೆ. ಅವರು ಮಹಾಮಹಿಮರು, ಒಂದು ಮಗುವಿನ ಸ್ವರೂಪದಲ್ಲಿದ್ದರೂ ಮಹಾನುಭಾವರು. ಅಂಥ ಅವರನ್ನು ನಾನು ಭೇಟಿಯಾಗಲೇಬೇಕು, ಭೇಟಿಯಾಗಬೇಕು ಅಂತ ಹೇಳಿಬಿಟ್ಟು ಶೀರ್ಗಾಳಿಗೆ ಬರ್ತಾರೆ. ಶೀರ್ಗಾಳಿಗೆ ಬಂದ ಮೇಲೆ ಅವರನ್ನು ಭೇಟಿಯಾಗುತ್ತೆ. ಅವರ ಭೇಟಿಯಾದ ಮೇಲೆ ಇವರ ಜೀವನ ಹೇಗಿತ್ತು, ಇವರ ಭಕ್ತಿ ಈ ವಿಷಯಗಳೆಲ್ಲ ಹೇಗೆ ನಡೆಯಿತು ಅಂತ ತಿರುಜ್ಞಾನ ಸಂಬಂಧದ ವಿಷಯ ಹೇಳ್ತೀನಿ ಇವಾಗ, ಅದರ ಮೂಲಕ ತಿಳಿದುಕೊಳ್ಳೋಣ. ಕಳೆದ ಸಲ ಹೇಳಿದ್ದೆ, ತಿರುಜ್ಞಾನ ಸಂಬಂಧಂ ಅವರು ತಿರುಕ್ಕೋಲಕ ಅನ್ನೋ ಸ್ಥಳಕ್ಕೆ ಹೋಗಿ ಪರಮೇಶ್ವರನಿಂದ ಆ ಬಂಗಾರದ ತಾಳಗಳನ್ನು ಪಡೆದರು. ಅದರ ಮೇಲೆ ಪಂಚಾಕ್ಷರ ಕೆತ್ತಲ್ಪಟ್ಟಿತ್ತು. ಇವರು ಜನನವಾದಾಗ, ಇವರು ಜನಿಸಿದಾಗ ದೇವಲೋಕದಿಂದ ಪುಷ್ಪವೃಷ್ಟಿ, ಜಯಘೋಷ ಎಲ್ಲ ನಡೆದು ಸಂಭ್ರಮವಾಗಿ ನಡೆಯಿತು. ಇವರು ಕೌಂಡಿನ್ಯ ಗೋತ್ರದ ಬ್ರಾಹ್ಮಣರು. ತಿರುವಾದ್ರೈ ನಕ್ಷತ್ರದಲ್ಲಿ ಇವರು ಹುಟ್ಟಿದವರು. ಮಹಾಮಹಿಮರು ಹೇಳಲೇಬೇಕಾಗಿಲ್ಲ, ಇದೆಲ್ಲ ನಡೆಯಿತು ಅಂತ ಹೇಳಿದ್ದೀನಿ. ಅರುಣಗಿರಿನಾಥರ್ ಅನ್ನುವರು ಇವರ ಬಗ್ಗೆ ಈ ಅಭಿಪ್ರಾಯ ಹೇಳಿದ್ದಾರೆ. ಏನು ಅಂತಂದರೆ, ಅವರು ಬಹಳ ದೊಡ್ಡ ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸಕರು. ಅವರು ಏನು ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ, ತಿರುಜ್ಞಾನ ಸಂಬಂಧರವರು ಅವರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂಶವಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗೆ ತಿರುಜ್ಞಾನ ಸಂಬಂಧವರು ತಿರುಕಾಲಕಾಯಿಂದ ಮತ್ತೆ ಶೀರ್ಗಾಳಿಗೆ ಹೋದರು. ಹೋದ ಕೂಡಲೇ ಅವರಿಗೆ ಏನು ಅಂದರೆ, ಬೇರೆ ಬೇರೆ ಊರಿಗೆ ಹೋಗಿ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಅಲ್ಲಿ ಹಾಡಿ ಪದ್ಯಗಳನ್ನು ಹಾಡುವುದೇ ಒಂದು ದೊಡ್ಡ ಒಂದು ಸೇವೆ. ಬೇಕಾದಷ್ಟು ಪದ್ಯಗಳನ್ನು ಹಾಡಿಬಿಟ್ಟಿದ್ದಾರೆ. ಆದರೆ ನಮ್ಮ ಈ ವಿಡಿಯೋಗಳಲ್ಲಿ ಎಲ್ಲ ಪದ್ಯಗಳನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಆದರೆ ಬಹಳ ಮುಖ್ಯವಾದ ಪದ್ಯಗಳನ್ನು ಹೇಳಲೇಬೇಕಾದ ಅಗತ್ಯವಿದೆ. ಅದರಿಂದ ಸಂದರ್ಭ ಬಂದಾಗ ಅಲ್ಲಲ್ಲಿ ಪದ್ಯಗಳನ್ನು ಹಾಡ್ತೇನೆ, ಅದಕ್ಕೆ ಅರ್ಥವನ್ನು ಹೇಳ್ತೇನೆ. ಇವರು ತಿರುಕೋಲಕಾಯಿಂದ ವಾಪಸ್ಸು ಶೀರ್ಗಾಳಿಗೆ ಬಂದ ಮೇಲೆ ಮಾರನೇ ಕೂಡಲೇ ಇನ್ನೊಂದು ತೀರ್ಥಯಾತ್ರೆ ಅಂದರೆ ಶಿವನ ಸೇವೆ ಮಾಡೋದಕ್ಕೆ ಇನ್ನೊಂದು ಯಾತ್ರೆ ಹೊರಟರು. ಮೊದಲು ನಳ್ಳಿಪಳ್ಳಿ ಅಂತ ಇವರ ತಾಯಿಯವರ ಸ್ಥಳ, ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಅಲ್ಲಿ ಈಶ್ವರನ ಪ್ರಾರ್ಥಿಸಿ ಅವರು ಭಕ್ತರೊಳಗೆ ಏನು ಭರವಸೆ ಕೊಡ್ತಾರೆ, ಅವರಿಗೆ ಒಂದು ಈಶ್ವರನಲ್ಲಿ ಎಂಥ ದೃಢವಾದ ಭಕ್ತಿ ಇತ್ತು ಅಂತಂದರೆ, ಆ ದೇವರು ವಿನಯ್ ತೀರ್ಕುಂ ಆನೈ ನಮದೇ ಅಂದರೆ, ಅಲ್ಲಿ ಹೋಗಿ ಯಾರು ಭಕ್ತರು ಸೇವೆ ಮಾಡ್ತಾರೋ ಅವರ ಕಷ್ಟಗಳನ್ನೆಲ್ಲ ನಿವಾರಿಸುವಂಥ ದೇವರು ಇದು ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಆನೈ ನಮದೇ ಅಂದರೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ, ಯಾರಿಲ್ಲಿ ಬಂದು ಸೇವೆ ಮಾಡಿದ್ರು ಅವರಿಗೆ ಕಷ್ಟಗಳು ನಿವೃತ್ತಿ ಆಗುತ್ತೆ ಅಂತ. ಇದು ನನ್ನಿಪಳ್ಳಿ ಅಂತ. ಅಲ್ಲಿಂದ ಮುಂದಕ್ಕೆ ತಲೈಚೆಂಗಾಡು ಅಂತ ಒಂದು ಸ್ಥಳಕ್ಕೆ ಹೋಗ್ತಾರೆ. ತಲೈಚೆಂಗಾಡಿನಲ್ಲಿ ಇವರು ಆವಾಗಲೇ ಪ್ರಸಿದ್ಧರಾಗಿದ್ದಾರೆ. ಬಹಳ ಭಕ್ತಿಪೂರ್ವಕವಾಗಿ, ಗ್ರ್ಯಾಂಡಾಗಿ, ವೈಭವಯುತವಾಗಿ ಇವರನ್ನು ಅಲ್ಲಿಯ ಭಕ್ತರುಗಳು ಬರಮಾಡಿಕೊಳ್ತಾರೆ. ಅಲ್ಲಿಂದ ಪಲ್ಲವನೀಶ್ವರಂ, ತಿರುಚಾಯಿ ಕಾಡು, ತಿರುವೆಂಗಾಡು, ತಿರುಮಲ್ಲೈ ವಾಯಲ್ ಎಲ್ಲ ಹೋಗಿ ವಾಪಸ್ಸು ಶೀರ್ಗಾಳಿಗೆ ಬರ್ತಾರೆ. ಈ ತಿರುವೆಂಗಾಡು ಅನ್ನೋ ಸ್ಥಳದ ವಿಶೇಷ ಏನು ಅಂತಂದರೆ, ಅದು ಬುಧಗ್ರಹ ಸ್ವಾಮಿಯ ಸ್ಥಳ. ಕ್ಷೇತ್ರ ಇದನ್ನೆಲ್ಲ ಮುಗಿಸಿಕೊಂಡು ಸೀರ್ಗಾಳಿಗೆ ಇವರು ವಾಪಸ್ ಬಂದರು. ಮುಂದಿನ ಇನ್ನು ಸ್ವಲ್ಪ ದಿವಸಗಳು ಕಳೆದ ತಕ್ಷಣವೇ ಇವರು ಮಹೇಂದ್ರಪಳ್ಳಿ, ಕುರುಕಾವೂರ್, ತಿರುಮಲೈವಾಯಲ್ ಮತ್ತು ಇತರ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿ ದೇವರುಗಳನ್ನು ದರ್ಶನ ಮಾಡಿ ಪದ್ಯಗಳನ್ನು ಹಾಡಿ ವಾಪಸ್ ಸೀರ್ಗಾಳಿಗೆ ಶಾರ್ಟ್ ಕಟ್ ಮಾಡಿಬಿಟ್ರು. ಆ ಟ್ರಿಪ್ಪನ್ನು ಶಾರ್ಟ್ ಕಟ್ ಮಾಡಿ ಸೀರ್ಗಾಳಿಗೆ ವಾಪಸ್ ಬಂದುಬಿಟ್ರು. ಯಾಕೆ ಬಂದರು ಅಂತಂದರೆ ಇವರಿಗೆ ಸಮಾಚಾರ ಗೊತ್ತು, ಬಂದಿದೆ ಅಲ್ಲಿ ತಿರುನೀಲಕಂಠ ಬಾಣರವರು ಬಂದು ಇವರ ದರ್ಶನಕ್ಕಾಗಿ ಕಾದುಕೊಂಡಿದ್ದಾರೆ ಅನ್ನೋ ಸಮಾಚಾರ ಬಂದುಬಿಡ್ತೋ ಇಲ್ವೋ ಅವರನ್ನು ನೋಡೋಕ್ಕೆ ಉತ್ಸುಕರಾಗಿ ಹೊರಟುಬಿಟ್ರು ಸೀರ್ಗಾಳಿಗೆ ವಾಪಸ್ಸು. ಸೀರ್ಗಾಳಿಗೆ ವಾಪಸ್ ಹೋಗಿ ಅವರು, ನಾನು ಮೊದಲೇ ಹೇಳಿದಂತೆ ಕನಿಷ್ಠ ಜಾತಿಯವರು, ಇವರು ಬಹಳ ಉನ್ನತ ಮಟ್ಟದ ಶುದ್ಧವಾದ ಬ್ರಾಹ್ಮಣರು. ಅವರನ್ನು ಹೇಗೆ ಇವರು ಸ್ವಾಗತಿಸಿದರು ಅಂತಂದರೆ, ಅವರಿಗೆ ಪಾಪ ತಿರುನೀಲಕಂಠ ಬಾಣನಾಯನಾರವರಿಗೆ ನಾನು ಕೆಳಜಾತಿಯಲ್ಲಿ ಹುಟ್ಟಿದ್ದೀನಲ್ಲ, ಹೇಗಪ್ಪ ಅವರನ್ನು ದೊಡ್ಡವರು, ಇವರು ಮಹನೀಯರು, ಇವರನ್ನು ಹೇಗೆ ನಾನು ನೋಡೋದು, ಭೇಟಿ ಮಾಡೋದು ಹೇಗೆ, ದೇವಸ್ಥಾನದ ಒಳಗೆ ಹೋಗೋದು ಹೇಗೆ, ಈ ಥರ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಭಾವನೆಗಳಿದ್ವು. ಅದನ್ನು ಅದೆಲ್ಲ ನಿವೃತ್ತಿ ಮಾಡುವಂತೆ ಅವರನ್ನು ಬಹಳ ಭಕ್ತಿ, ವಿತ್ ಗ್ರೇಟ್ ರೆವರೆನ್ಸ್ ಅವರನ್ನು ಬರಮಾಡಿಕೊಂಡು ದೇವಸ್ಥಾನದೊಳಕ್ಕೆ ಕರ್ಕೊಂಡು ಹೋಗಿ, ನೋಡಪ್ಪ ನಿನ್ನ ದೇವರನ್ನು ನೋಡು, ನೀನು ಬೇಕಾದ ಹಾಗೆ ಸೇವೆ ಮಾಡು ಅಂತ ಕರ್ಕೊಂಡು ಹೋದರು ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಅವರನ್ನು ಬಹಳ ಮರ್ಯಾದೆಯಿಂದ, ಅದರಿಂದ ತಿರುನೀಲಕಂಠ ಬಾಳನಾಯರಿಗೆ ಅಶ್ಚಾಶ್ಚರ್ಯವಾಯಿತಂತೆ, ಇಂತಹ ದೊಡ್ಡ ಮನುಷ್ಯರು ನನಗೆ ಇಷ್ಟು ಮರ್ಯಾದೆ ಕೊಟ್ಟು ಇಷ್ಟು ಗೌರವದಿಂದ ನನ್ನನ್ನು ಬರಮಾಡಿಕೊಳ್ತಾ ಇದ್ದಾರೆ, ಇವರು ನಿಜವಾಗಲೂ ಎಷ್ಟು ದೊಡ್ಡ ಮಹನೀಯರು ಅಂತ ಅವರಿಗೆ ಅನ್ನಿಸಿ ಅಲ್ಲಿ ಅವರು ಕೂಡ ಹಾಡ್ತಾರೆ ದೇವಸ್ಥಾನದಲ್ಲಿ. ಇದರಿಂದ ಇವ್ರಿಗೂ ಕೂಡ ಬಹಳ ಇಂಪ್ರೆಸ್ ಆಗುತ್ತೆ. ಯಾರಿಗೆ ತಿರುಜ್ಞಾನ ಸಂಬಂಧದವರಿಗೆ ಇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ, ಆಹಾಹಾ ಎಷ್ಟು ಚೆನ್ನಾಗಿ ವೀಣೆ ನುಡಿಸ್ತಾರೆ, ಎಷ್ಟು ಚೆನ್ನಾಗಿ ಹಾಡ್ತಾರೆ, ಇಂಥವರಲ್ಲವೇ ನಿಜವಾದ ಭಕ್ತರು ಅಂತ ಅಂದ್ಕೊಂಡಿರುವಾಗಲ ಆವಾಗ ನಮ್ಮ ತಿರುನೀಲಕಂಠ ಬಾಣನಾರು ಒಂದು ಅವರಿಗೆ ಒಂದು ರಿಕ್ವೆಸ್ಟ್ ಇಡ್ತಾರೆ. ನನ್ನಂದು ಒಂದು ವಿಜ್ಞಾಪನೆ ಇದೆ, ದಯವಿಟ್ಟು ಕೇಳಬೇಕು ಅಂತ. ಏನು ಅಂತ ಕೇಳಿದಾಗ ತಿರುನೀಲಕಂಠ ಬಾಣರು ಹೇಳ್ತಾರೆ, ನೋಡಿ ನೀವು ಮಹಾತ್ಮರು, ನೀವು ಹೋದ ಕಡೆಯೆಲ್ಲ ನನಗೆ ಬರಬೇಕು ಅಂತ ಆಸೆ ಇದೆ, ನೀವು ಪದ್ಯಗಳು ಹಾಡಿದ ಕಡೆಯೆಲ್ಲ ನಾನು ಅದನ್ನು ವೀಣೆಯಲ್ಲಿ ನುಡಿಸಿ ಆ ತರಹ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಈ ಅಪೇಕ್ಷೆಯನ್ನು ನೀವು ನೆರವೇರಿಸಿಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬಹಳ ಸಂತೋಷದಿಂದ ಒಪ್ಪಿಗೆ ಕೊಟ್ಟು ಅಲ್ಲಿಂದ ಮುಂದಕ್ಕೆ ಎಲ್ಲೆಲ್ಲಿ ಹೋದರೂ ಕೂಡ ತಿರುನೀಲಕಂಠ ಬಾಣನಾಯನಾರ್, ಅವರ ಪತ್ನಿ ಅವರಾದ ಶಿರಾಳಿ, ಇವರು ಇಬ್ಬರು ಯಾವಾಗಲೂ ಇವ್ರ ಜೊತೆಯಲ್ಲೇ ಇರ್ತಾರೆ. ಎಲ್ಲೆಲ್ಲಿಗೆ ಹೋದರು ಅಲ್ಲಿಗೆ ಹೋಗೋದು, ಎಲ್ಲಿಂದ ಬಂದರು ಆ ಥರ ಇವರು ಮುಂದೆ ಯಾವಾಗಲೂ ತಿರುಜ್ಞಾನ ಸಂಬಂಧದ ಜೊತೆಯಲ್ಲೇ ಇರ್ತಾರೆ. ಆನಂತರ ಅವರು ಮತ್ತೆ ಚಿದಂಬರಂಗೆ ಹೋಗ್ತಾರೆ. ಚಿದಂಬರಂಗೆ ತಿರುಜ್ಞಾನ ಸಂಬಂಧರು ಹೋದಾಗ ಚಿದಂಬರಂ ಕ್ಷೇತ್ರದ ಎಲ್ಲೆಗೆ ಬಂದಾಗಲೇ ಇವರಿಗೆ ಭಕ್ತಿಯ ಉನ್ಮಾದತೆ ಗೋಪುರವನ್ನು ನೋಡ್ತಾರೆ, ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಮಾಡ್ತಾರೆ. ಭಕ್ತಿಯ ಉನ್ಮಾದತೆ ಇವರಿಗೆ ಅಷ್ಟು ಜಾಸ್ತಿ ಆಗಿದೆ. ಹಾಗೆ ನಮಸ್ಕಾರ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ದ್ವಾರದ ವೇಳೆಗೆ ಬರುವಾಗ ಅಲ್ಲಿನ ಅಂದನರುಗಳು, ಅಂದನರುಗಳು ಅಂದರೆ ಅಲ್ಲಿಯ ಪೂಜೆ ಮಾಡತಕ್ಕಂಥ ಅವರಿಗೆ, ಅಂದನರುಗಳಿಗೆ ಒಂದು ವಿಶೇಷವಾದ ಸ್ಥಾನವಿದೆ ಆ ಚಿದಂಬರಂ ಕ್ಷೇತ್ರದಲ್ಲಿ. ಆ ದೇವಸ್ಥಾನದಲ್ಲಿ ಅವರಿಗೆ ವಿಶೇಷವಾದ ಸ್ಥಾನವಿದೆ. ಅವರೇ ಅಲ್ಲಿಗೆ ಪೂಜೆ ಮಾಡುವ, ದೇವಸ್ಥಾನವನ್ನು ನಿರ್ವಹಿಸುವ ಎಲ್ಲ ಅಧಿಕಾರವೂ ಅವರಿಗೆ ಉಂಟು. ಈ ಅಂದನರುಗಳು ಯಾರು ಅನ್ನೋದ್ರ ಬಗ್ಗೆ ನಾನು ಒಂದು ಬೇರೆ ವಿಡಿಯೋವನ್ನೇ ಕೊಟ್ಟಿದ್ದೇನೆ, ಅದನ್ನು ತಾವು ದಯವಿಟ್ಟೆಲ್ಲರೂ ನೋಡಿದರೆ ಅಂದನರುಗಳ ಮಹಿಮೆ ಏನು ಅನ್ನೋದು ಗೊತ್ತಾಗುತ್ತೆ. ಆ ಅಂದನರುಗಳು ಸಾಕ್ಷಾತ್ತಾಗಿ ಶಿವನ ಸ್ವರೂಪವನ್ನು ಒಳಗೊಂಡಿರುವ ಶಿವಗಣಗಳೇ. ಅವರು ಇವತ್ತಿಗೂ ಅವರೇ ಅಲ್ಲಿ ಪೂಜೆ ಮಾಡತಕ್ಕಂಥವ್ರು, ಬೇರೆ ಯಾರಿಗೂ ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅಧಿಕಾರವಾಗಲಿ ಏನೂ ಇಲ್ಲ. ಇಂದಿನಗೂ ಇವತ್ತಿಗೂ ಅವರೆಲ್ಲ ಬಂದು ಇವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸ್ತಾರೆ. ಅವರು ಕಾಲಿಗೆ ಬೀಳೋ ಮುಂಚೆಯೇ ತಿರುಜ್ಞಾನ ಸಂಬಂಧರವರು ಅವ್ರಿಗೆ ಕಾಲಿಗೆ ಬೀಳ್ತಾರೆ. ಹೀಗೆ ಒಬ್ಬರಿಗೊಬ್ಬರು ಕಾಲಿಗೆ ಬಿದ್ದು ಅಂದರೆ ಎಲ್ಲರೂ ಎಷ್ಟು ದೊಡ್ಡ ಮಹನೀಯರುಗಳು ಅನ್ನೋದರಿಂದ ತಿಳಿಯುತ್ತೆ. ಸರಿ, ದೇವಸ್ಥಾನದೊಳಗೆ ಹೋಗಿ ದೇವರ ದರ್ಶನ ಮಾಡಿದಾಗ ಇವರ ಭಕ್ತಿ ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ. ಆ ತಾರಕಕ್ಕೆ ಹೋದಾಗ ಆ ಭಕ್ತಿಯ ಒಂದು ಔನ್ನತ್ಯದಲ್ಲಿ ಒಂದು ಪದಿಹವನ್ನು ಹಾಡ್ತಾರೆ. ಆ ಪದಿಹದ ಅರ್ಥವನ್ನು ಆಮೇಲೆ ಹೇಳ್ತೇನೆ. ಪದಿಹವು ಎಷ್ಟು ಅರ್ಥಗರ್ಭಿತವಾಗಿದೆ, ಎಷ್ಟು ಭಕ್ತಿಯುತವಾಗಿದೆ, ಈ ಮಹನೀಯರು ಎಷ್ಟು ಚೆನ್ನಾಗಿ ಅದನ್ನು ರಚಿಸಿದ್ದಾರೆ, ಸ್ವಲ್ಪ ಅದನ್ನು ಕೇಳಿ ಆನಂದಿಸೋಣ.

0: ತಿರುಚಿತ್ರಂಬಲಂ.
1: ತಾವೆಲ್ಲರೂ ಇವಾಗ ಆ ಪದಿಹೇಗಳನ್ನು, ಪದಿಹದ ಸ್ಟ್ಯಾನ್ಸಾಗಳನ್ನು ಕೇಳಿದ್ದೀರಿ. ಇವರು ಹಾಡುವಾಗ, ಈ ಪದಿಗಳನ್ನು ಹಾಡುವಾಗ ಪರಮಾತ್ಮನ ದರ್ಶನ ಇವರಿಗೆ ಹೇಗಾಯಿತು ಅಂತಂದರೆ, ನಾವೇನಾದರೂ ಅಮೃತವನ್ನು ಬಾಯಿಂದ ಕುಡಿದರೆ ಎಷ್ಟು ಮಧುರವಾಗಿರುತ್ತೋ ಆ ತರಹ ಈ ಪರಮೇಶ್ವರನ ದರ್ಶನವನ್ನು ಕಣ್ಣುಗಳ ಮೂಲಕ ಅಮೃತವನ್ನು ಸೇವಿಸುವಂತೆ ಇವರಿಗೆ ಭಾವನೆ ಉಂಟಾಯಿತು ಅಂತ ಶೇಖಿಯಾರ್ ಹೇಳಿದ್ದಾರೆ. ಅಂದರೆ ಭಗವಂತನ ದರ್ಶನವನ್ನು ಕಣ್ಣುಗಳ ಮೂಲಕ ಅಮೃತವನ್ನು ಸ್ವಾದಿಸುವಂತೆ ಇವರು ಆ ಭಾವನೆಯನ್ನು ಹೊಂದಿದ್ದರು. ಈಗ ಈ ಪದಿಹೆಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಅರ್ಥ ಹೀಗಿದೆ: ಈತನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಪಾಪವೇ ಅಂಟಿಕೊಳ್ಳುವುದಿಲ್ಲ. ಪಾದಮೋ ಪಟ್ರಾ ನಿನ್ರಾರೈ ಪಟ್ರಾ ಪಾವಮೇ, ಅಂದರೆ ಅರ್ಥ ಅದು. ಈತನ ಪಾದಗಳನ್ನು ಹಿಡಿದುಕೊಂಡರೆ ಪಾಪವು ಅಂಟಿಕೊಳ್ಳುವುದಿಲ್ಲ. ಅಂದರೆ ಯಾರ ಪಾದವನ್ನು ಹಿಡಿಬೇಕು ಅಂದರೆ, ಇಲ್ಲಿಯ ಅನ್ನನರು ಅಂದರೆ ಬ್ರಾಹ್ಮಣರುಗಳು ಬಹಳ ಯಜ್ಞಯಾಗಾದಿಗಳು, ಅಗ್ನಿ ಕಾರ್ಯಗಳು, ಅಗ್ನಿಹೋತ್ರ ಇವೆಲ್ಲ ಮಾಡ್ತಾ ಇರೋದರಿಂದ ಕಲಿಯ ಪ್ರಭಾವವು ಇಲ್ಲಿ ಬರುವುದಿಲ್ಲ, ನಾಶವಾಗುತ್ತೆ. ಅಂದರೆ ಕಲಿಯ ಪ್ರಭಾವ ಏನು ಅಂತಂದರೆ, ಬಡತನ, ರೋಗ, ರುಜಿನ ಇದೆಲ್ಲ ಕಲಿಯಿಂದ ಉಂಟಾಗುವ ಬಾಧೆಗಳು. ಈ ಬಾಧೆಗಳು ಅಲ್ಲೇ ನಿವಾರಿಸಲ್ಪಡುತ್ತವೆ. ಯಾಕೆ? ಇಲ್ಲಿನ ಬ್ರಾಹ್ಮಣರುಗಳು ಮಾಡತಕ್ಕಂಥ ಅಗ್ನಿಹೋತ್ರ ಮುಂತಾದ ಯಜ್ಞಯಾಗಾದಿಗಳ ಕಾರ್ಯಗಳಿಂದ ಅಂತಹ ಕ್ಲೇಶವನ್ನು ನಾಶಪಡಿಸುವ, ತಲೆ ಮೇಲೆ ಅರ್ಧಚಂದ್ರರನ್ನು ಧರಿಸಿರುವ, ಇಲ್ಲಿಯೇ ಇಷ್ಟಪಟ್ಟು ನೆಲೆಸಿದ್ದಾನೆ ಆ ಭಗವಂತ ಯಾರು, ನಟರಾಜ ಸ್ವಾಮಿ, ಇಲ್ಲಿಯೇ ಇಷ್ಟಪಟ್ಟು ನೆಲೆಸಿದ್ದಾನೆ. ಈತನ ಪಾದಗಳನ್ನು ಹಿಡ್ಕೊಂಡವರಿಗೆ ಪಾಪವು ಅಂಟುವುದಿಲ್ಲ. ಇದು ಅರ್ಥ. ನೆಕ್ಸ್ಟು ಏನು ಅಂದರೆ, ಆ ಊರಿನಲ್ಲಿ ಬಹಳ ಎತ್ತರವಾದ ಸೌಧಗಳಿವೆ, ಬಹಳ ಬಹಳ ಎತ್ತರವಾದ ಬಿಲ್ಡಿಂಗ್ಗಳು, ಎತ್ತರವಾದ ಸೌಧಗಳಿವೆ. ಆಕಾಶದಲ್ಲಿ ರಾತ್ರಿ ಹೊತ್ತು ಅದಕ್ಕೂ ಎತ್ತರದಲ್ಲಿ ಚಂದ್ರನನ್ನು ಬೆಳಗ್ತಾ ಇದ್ದಾನೆ. ಈ ಊರಿನ ಜನರಿಗೆ ಒಂದು ಐಶ್ವರ್ಯ ಇದೆಯಂತೆ. ಏನು ಐಶ್ವರ್ಯ, ಏನು ಅದು ಸೌಭಾಗ್ಯ ಅಂದರೆ ಶಿವಭಕ್ತಿ. ಬೇರೆ ಅಲ್ಲ ಸೌಭಾಗ್ಯ, ಶಿವಭಕ್ತಿ ಅನ್ನುವ ಸೌಭಾಗ್ಯ ಇಲ್ಲಿಯ ಊರಿನ ಜನರಿಗೆಲ್ಲ ಇದೆ. ಆದ್ದರಿಂದ ಈ ಪರಮೇಶ್ವರನ ಪಾದಗಳನ್ನು ಪೂಜಿಸಿ ಸ್ತುತಿ ಮಾಡಿ ಕೊಂಡಾಡುವುದೇ ಈ ಊರಿನ ಜನರ ಪರಮಭಾಗ್ಯ, ಅದೇ ಇವರ ಪರಮ ಐಶ್ವರ್ಯ ಅಂತ ಹೇಳಿದ್ದಾರೆ. ಕೊನೆಯದಾಗಿ, ಭಕ್ತಿ ನಿಷ್ಠೆಯಿಂದ ಯಾರು ನಾನು ರಚಿಸಿರುವ ತಿರುಜ್ಞಾನ ಸಂಬಂಧನ್ ರಚಿಸಿರುವ, ಎಂಥ ತಿರುಜ್ಞಾನ ಸಂಬಂಧರು, ಶೀರ್ಗಾಳಿಯಲ್ಲಿ ನೆಲೆಸಿರುವ, ತ್ರಿಶೂಲವನ್ನು ಹಿಡಿದಿರುವ, ಚಿದಂಬರೇಶ್ವರನನ್ನು ಹೊಗಳಿರುವ, ಹಾಡುಗಳನ್ನು ರಚಿಸಿರುವ ನಾನು ತಿರುಜ್ಞಾನ ಸಂಬಂಧ.

ಸಿದ್ಧಾಂತದ ಪುನರುಜ್ಜೀವನಕ್ಕಾಗಿ ಅದನ್ನು ಮಾಡುವುದಕ್ಕೋಸ್ಕರ ಎಲ್ಲೆಲ್ಲೋ ವೈದಿಕ ಧರ್ಮಗಳು ಇದೆಲ್ಲ ನಡೆಯಬೇಕು, ಅದನ್ನೆಲ್ಲ ನಡೆಸುವುದಕ್ಕೋಸ್ಕರ ಮತ್ತೆ ಪುನರುಜ್ಜೀವನಗೊಳಿಸೋದಕ್ಕೆ ನನ್ನ ಅವತಾರವಾಗಿದೆ ಅನ್ನೋದನ್ನು ಸೇರಿಸ್ತಾರೆ. ಎರಡನೇ ವಿಷಯ ಏನು ಸೇರಿಸ್ತಾರೆ, ಎಲ್ಲ ಪದ್ಯಗಳಲ್ಲೂ ಈ ವಿಷಯಗಳಿರುತ್ತೆ. ರಾವಣನ ಗರ್ವಭಂಗವನ್ನು ಸೇರಿಸ್ತಾರೆ. ರಾವಣನ ಗರ್ವಭಂಗ ಎಲ್ಲಿ ಯಾವಾಗಾಯಿತು ಅಂದರೆ, ಒಂದು ಸಲ ರಾವಣನು ಕೈಲಾಸವನ್ನು ದಾಟಿ ಹೋಗಬೇಕಾಗಿರುತ್ತೆ, ಅಲ್ಲಿ ತಡೀತಾರೆ, ಹೀಗೆ ಹೋಗಬಾರ್ದು ಸುತ್ತಕೊಂಡು ಹೋಗಿ ಅಂತ ಅಲ್ಲಿ ಶಿವಗಣಗಳು. ಆವಾಗ ಅಹಂಕಾರದಿಂದ ರಾವಣ ಏನು ಮಾಡ್ತಾನೆ, ಶಿವಪರ್ವತವನ್ನೇ ಎತ್ತಿ ಬಿಟ್ಟು ಹೋಗೋಣ ಅಂತ ಕೈಯಿಂದ ಎತ್ತಕ್ಕೆ ಹೋಗ್ತಾನೆ. ಎತ್ತಿ ಹೋದಾಗ ಪರಮೇಶ್ವರ ಏನು ಮಾಡ್ತಾನೆ, ತನ್ನ ಹೆಬ್ಬಟ್ಟಿನ ಉಗುರಿನಿಂದ ಸ್ವಲ್ಪ ಅದಂತಾನೆ ಕಿವಿ ಆ ಕೈ ಶ್ರಾವಣನ ಕೈ ಬೆಟ್ಟದ ಕೆಳಗೆ ಪರ್ವತದ ಕೆಳಗೆ ಸಿಕ್ಕೊಂಡು ನೋವಿನಿಂದ ವಿಲೆ ಉದ್ದಾಡಿಬಿಡ್ತಾನೆ. ಹೀಗೆ ಅವನ ಗರ್ವಭಂಗವಾಗುತ್ತೆ. ಆ ವಿಷಯವನ್ನು ಇವರು ತಮ್ಮ ಪದ್ಯಗಳಲ್ಲಿ ಸೇರಿಸ್ತಾರೆ. ಇನ್ನೊಂದು ವಿಷಯ ಏನು ಅಂತಂದರೆ, ಈ ಪದ್ಯಗಳನ್ನು ಇವರು ರಚಿಸಿದ ಪದ್ಯಗಳನ್ನು ಯಾರು ಯಾವ್ಯಾವಾಗ ಹಾಡಿರ್ತಾರೋ, ಯಾವ್ಯಾವ ಕ್ಷೇತ್ರದಲ್ಲಿ ಹಾಡಿರ್ತಾರೋ, ಅದನ್ನು ಹಾಡಿದವರಿಗೆ ಒಂದು ಫಲಶ್ರುತಿಯನ್ನು ಸೇರಿಸಿರ್ತಾರೆ. ಈ ವಿಷಯಗಳು ಅವರ ಪದ್ಯಗಳಲ್ಲಿ ಸಾಧಾರಣವಾಗಿ ಇದ್ದೇ ಇರುತ್ತವೆ. ಈ ರೀತಿ ಅವರು ಈ ಪದ್ಯಗೆ ಆದಮೇಲೆ ಮತ್ತೆ ಒಂದು ಹತ್ತಿರದ ಜಾಗದಿಂದಲೇ ನಾವು ಚಿದಂಬರಕ್ಕೆ ಹೋಗ್ತಾ ಇರ್ತಾರೆ ಬರ್ತಾ ಇರಂತೆ ಹೇಳ್ತಾ ಇದ್ವಲ್ಲ. ಇವರು ಏನು ಮಾಡಿದ್ದಾರೆ, ಇನ್ನೊಂದು ಸಲ ತಿರುವೇಟ್ಕಾಲಂ ಮತ್ತು ತಿರುಕ್ಕಾಪಡೈ ಅನ್ನೋ ಊರಿಗೆ ಹೋಗಿ, ತಿರುಕ್ಕಳಿಪಡೈ ತಿರುವೇಟ್ಕಾಲಂ ಈ ಜಾಗಕ್ಕೆ ಹೋಗಿ ಚಿದಂಬರಮಗೆ ಬರ್ತಾರೆ. ಚಿದಂಬರಕ್ಕೆ ಬಂದಾಗ ಏನಾಗುತ್ತೆ, ಇವರಿಗೆ ಅಲ್ಲಿ ಅಂದಣರುಗಳು ಅಂದರೆ ಬ್ರಾಹ್ಮಣರುಗಳು ಎಲ್ಲ ಶಿವಗಣಗಳ ರೀತಿಯಲ್ಲಿ ದರ್ಶನವಾಗುತ್ತೆ. ಶಿವಗಣಗಳ ರೀತಿಯಲ್ಲಿ ದರ್ಶನವಾಗತ್ತೆ ಅಂತ ಹೇಳಿದರೆ ಅವರೆಲ್ಲ ಶಿವಗಣಗಳೇ ಅಲ್ಲಿ ಬಂದು ನೆಲೆಸಿರೋದು. ಇದನ್ನು ನಾನು ಹಿಂದೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಂದಣರುಗಳಂದರೆ ಯಾರು ಅಂತ ಹೇಳಿದ್ದೀನಿ. ಅವರೆಲ್ಲ ಶಿವಗಣಗಳೇ. ಆ ಸ್ವರೂಪವು ಇವರಿಗೆ ಆವಾಗ ಲಭಿಸತ್ತೆ. ಆವಾಗ ಪಕ್ಕದಲ್ಲಿದ್ದ ತಿರುನೀಲಕಂಠಪಾಳನ ನೋಡಿ ನೋಡಿ ಶಿವಗಣಗಳ ದರ್ಶನವಾಗ್ತಾ ಇದೆಯಲ್ಲ ನೋಡಿ ಅಂತ ಹೇಳಿ ಅವರಿಗೆ ತೋರಿಸ್ಕೊಡ್ತಾರೆ. ಇಷ್ಟು ಸಮಯ ಆದಮೇಲೆ ಇವರಿಗೂ ಸ್ವಲ್ಪ 5-6 ವರ್ಷದ ವಯಸ್ಸಾಗಿರುತ್ತೆ. ಇದುವರೆಗೂ ಅವರ ತಂದೆಯವರು ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗ್ತಾಯಿದ್ರು, ಸ್ವಲ್ಪ ದೂರ ಇವರು ನಡೆಯೋರು. ಇವರಿಗೆ 5-6 ವರ್ಷ ಆದಮೇಲೆ ಹೀಗೆ ತಂದೆಯವರ ಹೆಗಲ ಮೇಲೆ ಕೂತ್ಕೊಂಡು ಹೋಗುವುದು ಅಷ್ಟು ಅವರಿಗೆ ಶ್ರಮವಾಗತ್ತಲ್ಲ ಅಂತ ಇವರ ಮನಸ್ಸಿಗೆ ನೋವಾಗುತ್ತೆ. ಹಾಗೆ ಏನು ಮಾಡ್ತಾರೆ, ಮುಂದೆ ತಿರುನೀಲಕಂಠ ಬಾಣನಾಯನಾರವರ ಊರಾದ ತಿರು ಎರುಕತ್ತಂಪುರಿಯೂರ್ ಅನ್ನೋ ಊರಿನ ಮೂಲಕ ಹೋಗಿ ತಿರುಮುದುಗುಂಡ್ರಂ ಆ ಕ್ಷೇತ್ರವನ್ನು ದರ್ಶನ ಮಾಡಿ, ತಿರುವನ್ನಾಡಗಂ ಇದೆಲ್ಲ ದರ್ಶನ ಮಾಡಿ ತಿರು ಅರುತುರೈ ಅನ್ನೋ ಊರಿಗೆ ಹೋಗಬೇಕು ಅನ್ನೋ ಉದ್ದೇಶ ಇರುತ್ತೆ. ಮಾರ್ಗದಲ್ಲಿ ಮಾರನ್ಪಾಡಿ ಅಂತ ಒಂದು ಸ್ಥಳ, ಮಾರನ್ಪಾಡಿ ಸ್ಥಳದಲ್ಲಿ ಬರ್ತಾ ಇದ್ದರೆ ಇವರಿಗೆ ಏನು ಅನಿಸಲ್ಲ, ಆದರೆ ಇವರು ಹಿಂಬಾಲಕರು ಇರ್ತಾರಲ್ಲ ಅನುಯಾಯಿಗಳು, ಅವರಿಗೆಲ್ಲ ಬಿಸಿಲು ಬಾಯಾರಿಕೆ ಇದರಿಂದ ಬಹಳ ಶ್ರಮವಾಗಿರುತ್ತೆ. ವಿಶ್ರಮಿಸ್ಕೊಳ್ಳೋಕ್ಕೆ ರಾತ್ರಿಯಲ್ಲಿ ಮಾರನ್ಪಾಡಿಯಲ್ಲಿ ತಂಗಿರ್ತಾರೆ ಆಯಾಸ ನಿವಾರಣೆಗೋಸ್ಕರ. ಆಗ ಇವರು ಹೋಗಬೇಕಾಗಿದ್ದ ಜಾಗ ತಿರು ಅರುತ್ತುರೈ. ಅಲ್ಲಿ ಪರಮೇಶ್ವರನಿಗೆ ಹೀಗೆ ಅನಿಸುತ್ತೆ, ಅಲ್ಲಿನ ಅರ್ಚಕರಿಗೆಲ್ಲ ಅಪ್ಪಣೆ ಇಡ್ತಾರೆ, ನನ್ನ ಮಗು ಬರ್ತಾ ಇದೆ, ಈ ಮಾರನ್ಪಾಡಿಯಲ್ಲಿ ಇದ್ದಾನೆ, ನಮ್ಮ ದೇವಸ್ಥಾನದಲ್ಲಿ ಇಂಥ ಕಡೆ ನಾನು ಒಂದು ಮುತ್ತಿನ ಪಲ್ಲಕ್ಕಿ, ಒಂದು ಮುತ್ತಿನಿಂದ ಅಲಂಕೃತವಾದ ಛತ್ರಿ ಕಹಳೆ ಮತ್ತು ವಾದ್ಯಗಳು ಇದನ್ನೆಲ್ಲ ಇಟ್ಟಿದ್ದೀನಿ, ತೆಗೆದುಕೊಂಡು ಹೋಗಿ ಅವರಿಗೆ ಕೊಡಬೇಕು ಅಂತ ಅಲ್ಲಿದ್ದ ಪ್ರತಿಯೊಬ್ಬ ಅರ್ಚಕರಿಗೂ ಆಜ್ಞೆ ಆಗುತ್ತೆ ಕನಸಿನಲ್ಲಿ. ಅದೇ ರೀತಿ ಮಾರನ್ಪಾಡಿಯಲ್ಲಿ ವಿಶ್ರಮಿಸ್ಕೊಳ್ತಾ ಇದ್ದಾರಲ್ಲ ತಿರುಜ್ಞಾನ ಸಂಬಂಧವರೆಗೂ ಇದೇ ಥರ ಕನಸಿನಲ್ಲಿ ಪರಮೇಶ್ವರ ಹೇಳ್ತಾನೆ, ನೀನು ನಾಳೆ ನಿನಗೆ ಮುತ್ತಿನ ಪಲ್ಲಕ್ಕಿ ಇತ್ಯಾದಿ ಎಲ್ಲ ಬರುತ್ತೆ, ಅದನ್ನು ಹತ್ತಿ ನೀನು ನನ್ನ ದರ್ಶನಕ್ಕೆ ಬಾ ಅಂತ ಅದನ್ನು ಸೂಚಿಸ್ತಾರೆ. ಅದೇ ಪ್ರಕಾರ ಬೆಳಗ್ಗೆ ಎದ್ದು ನೋಡಿದ್ರೆ ಮಾರನ್ಪಾಡಿನಲ್ಲಿ ಮುತ್ತಿನ ಪಲ್ಲಕ್ಕಿ, ಮುತ್ತಿನಿಂದ ಅಲಂಕೃತವಾದ ಛತ್ರಿ, ಕಹಳೆ ದುಂದುವಿ ಮುಂತಾದ ವಾದ್ಯಗಳು ಎಲ್ಲ ರೆಡಿಯಾಗಿವೆ. ಅಂದರೆ ಒಬ್ಬ ಮಹಾರಾಜರು ಪ್ರೊಸೆಷನ್ ಬಂದರೆ ಏನೇನೆಲ್ಲ ಮರ್ಯಾದೆ ಗೌರವಗಳು ಉಂಟೋ ಅದೆಲ್ಲ ಸಿದ್ಧವಾಗಿವೆ. ಮತ್ತು ಇವರು ಬಹಳ ಭಕ್ತಿಯಿಂದ, ಈಶ್ವರ ನನಗೆ ಎಂತಹ ಸೌಭಾಗ್ಯವನ್ನು ಕೊಡ್ತಾ ಇದೀಯ ನೀನು, ಇಲ್ಲಿನ ಕರುಣೆಯೇ ಕರುಣೆ

0: ತಿರುಚಿತ್ರಂಬರಂ.
1: ಈಗ ನೀವು ಕೇಳಿದ ಪದಿಹದ ಅರ್ಥ ಹೀಗಿದೆ: ನನ್ನ ತಂದೆಯೇ, ನನ್ನ ದೈವವೇ, ವೃಷಭಾರೂಢನಾದ ಈಶ್ವರನೇ, ಈ ನಿವಾ ನದಿ ಅನ್ನೋದು ಸುಂದರವಾದ ಕಾಡುಗಳ ಮಧ್ಯೆ ಹರಿದು ಬರುತ್ತೆ, ಸುಂದರವಾದ ಹೂಗಳ ಪರಿಮಳ ಎಲ್ಲನ್ನು ಹೊತ್ತುಕೊಂಡು ಬರುತ್ತೇವೆ. ಈ ನಿವಾ ನದಿಯ ತೀರದಲ್ಲಿರುವ ನೆಲ್ವಾಯಿಲ್ ಅರತುರೈ ಒಡೆಯನೇ, ಪರಮೇಶ್ವರ ಅಲ್ಲಿ ನೆಲೆಸಿರುವ ದೇವರ ಹೆಸರು. ನಿನ್ನನ್ನು ಭಜಿಸುವವರಿಗೆ, ಸ್ತುತಿಸುವವರಿಗೆ, ಪೂಜೆ ಮಾಡಿಸುವವರಿಗೆ ಇಂತಹ ಅದ್ಭುತವೇ ಖಂಡಿತವಾಗಿ ಅನುಗ್ರಹಿಸಲ್ಪಡುತ್ತೆ. ಅಂದರೆ ನಿನ್ನನ್ನು ಪ್ರಾರ್ಥಿಸುವವರಿಗೆ ಇಂತಹ ಅದ್ಭುತವಾದ ಅನುಗ್ರಹಗಳು ಖಂಡಿತವಾಗಿ ದೊರಕುತ್ತವೆ ಅಂತ ಶಿವನನ್ನು ಪ್ರಾರ್ಥನೆ ಮಾಡಿ, ಆ ನಂತರ ಶಿವನನ್ನು ಈ ಥರ ಪ್ರಾರ್ಥನೆ ಮಾಡಿ ಆ ಪಲ್ಲಕ್ಕಿ ಸುತ್ತ ಪ್ರದಕ್ಷಿಣ ಭಕ್ತಿಯಿಂದ ನಮಃ ಶಿವಾಯ ನಮಃ ಶಿವಾಯ ಅಂತ ಬಿದ್ದು ಬಿದ್ದು ನಮಸ್ಕಾರ ಮಾಡಿ ಈಶ್ವರನ ಒಂದು ಅನುಗ್ರಹವನ್ನು, ಎಷ್ಟು ನನ್ನ ಮೇಲೆ ಇಷ್ಟು ಕೊಟ್ಟಿದೆಯಲ್ಲಪ್ಪ ಅಂತ ಅದನ್ನು ನೆನೆದು ನೆನೆದು ನೆನೆದು ಆಮೇಲೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಕೊನೆಗೆ ಪಂಚಾಕ್ಷರವನ್ನು ಹೇಳ್ತಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿ ಪಲ್ಲಕ್ಕಿಯಲ್ಲಿ ಏರಿ ಕುಳಿತರು. ಕುಳಿತು ಅರತುರೈ ಅನ್ನುವ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಪರಮಾತ್ಮನ ದರ್ಶನ ಮಾಡಿದರು. ಮುಂದೇನಾಗತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.
2: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವಂ. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.

ನಾನೋ ವಯಜ್ಞಸ್ಯ ಮಪ್ರಣೋ ದಾನ ಸಪತ್ನಾನ್ ಷೋಲಶೀಸ್ತೋಮ ಓಜೋ ದ್ರವೀಣಂ ಚತುಶ್ಚತ್ವಾರಿಜ್ಞೇಶಸ್ತೋಮೋ ವರ್ಚೋ ದ್ರವೀಣಂ ಅಗ್ನೇಃ ಪುರೀ ಈಶಮಸ್ಯಪ್ಸೋ ನಾಮತಾಂತ್ವಾ ವಿಶ್ವೇ ಅಭಿಗೃಣಂತು ದೇವಾಃ ಸ್ತೋಮಾ ಪೃಷ್ಠಾ ಘೃತವಾತಿ ಹಸೀದ ಪ್ರಜಾವಾದಸ್ಮೇ ದ್ರವಿಣಾಯ ಜಸ್ವಾ ಏವಶ್ಚಂದೋ ವರೀವಶ್ಚಂದಃ ಶಂಭೂಶ್ಚಂದಃ ಪರಿಭೂಶ್ಚಂದಾಃ ಆಚ್ಛಂದೋ ಮನಶ್ಚಂದೋ ವ್ಯಚಶ್ಚಂದಾಃ ಸಿಂಧುಶ್ಚಂದಃ ಸಮುದ್ರಶ್ಚಂದಃ ಸರಿರಂಛಂದಃ ಕಕುಪ್ಛಂದಸ್ತ್ರಿಕಕುಪ್ಛಂದಃ ಕಾವ್ಯಂಛಂದೋ ಅಂಕುಪಂಛಂದಃ ಅಕ್ಷರಪಂಕ್ತಿಶ್ಚಂದಃ ಪದಪಂಕ್ತಿಶ್ಚಂದೋ ವಿಷ್ಟಾರಪಂಕ್ತಿಶ್ಚಂದಕ್ಷುರೋ ಭ್ರಜಶ್ಚಂದಃ ಆಚ್ಛಂದಃ ಪ್ರಚ್ಛಂದಃ ಸಂಯಚ್ಛಂದೋ ವಿಯಚ್ಛಂದಃ ಬೃಹಚ್ಛಂದೋ ರಥಂತರಂಛಂದೋ ನಿಕಾಯಶ್ಚಂದೋ ವಿವಧಶ್ಚಂದಃ ಗಿರಶ್ಚಂದೋ ಭ್ರಜಶ್ಚಂದಃ ಸಕ್ಕಿಸ್ತುಪ್ಛಂದೋ ನಿಷ್ಟುಪ್ಛಂದಃ ಏವಶ್ಚಂದೋ ವರೀವಶ್ಚಂದೋ ವಯಶ್ಚಂದೋ ವಜಸ್ಕೃಚ್ಛಂದಃ ವಿಸ್ಪರ್ಧಾಶ್ಚಂದೋ ವಿಶಾಲಂಛಂದಶ್ಚದಿಶ್ಚಂದೋ ದೂರೋಹನಂಛಂದಃ ತಂದ್ರಂಛಂದೋ ಅಂಕಾಂಗಂಛಂದಃ ರಶ್ಮಿನಾ ಆಸತ್ಯಾಯ ಸತ್ಯಂಜಿನ್ ವಪ್ರೇತಿ ನಾಧರ್ಮಾಣಾಧರ್ಮಂಜಿನ್ವ ಅನ್ವಿತ್ಯಾದಿವಾದಿವಂಜಿನ್ವ ಸಂಧಿನಾಂತರಿಕ್ಷೇಣಾಂತರಿಕ್ಷಂಜಿನ್ವ ಪ್ರತಿಧಿನಾ ಆಪೃಥಿವ್ಯಾ ಪೃಥಿವೀಂಜಿನ್ವವಿಷ್ಟಂಭೇನ ವೃಷ್ಟ್ಯಾ ವೃಷ್ಟಿಂಜಿನ್ವ ಪ್ರವಯಾನ್ ಹಾಹರ್ಜಿನ್ವ ನುಯಾರಾತ್ರಿಯಾ ರಾತ್ರಿ ಇಂಜಿನ್ವ ಉಷಿಜಾ ವಸುಭ್ಯೋ ವಸು ಉಂಜಿನ್ವ ಪ್ರಕೇತೇನ ಆದಿತ್ಯೇಭ್ಯ ಆದಿತ್ಯಾಂಜಿನ್ವ ತಂತೂ ನಾರಾಜಸ್ಪೋಷೇಣ ರಾಜಸ್ಪೋಷಂಜಿನ್ವ ಸಜ್ಞ ಸರ್ಪೇಣ ಶ್ರುತಾಜ ಶ್ರುತ

ಋತೋಷಸಾಹ ಪ್ರತಿ ಭದ್ರೋ ನೋ ಅಗ್ನಿರಾಹುತೋ ಭದ್ರಾರಾತಿಸ್ಸು ಭಗಭದ್ರೋ ಅಧ್ವರಃ ಭದ್ರಾ ಉತ ಪ್ರಶಸ್ತಯಃ ಭದ್ರಾ ಉತ ಪ್ರಶಸ್ತಯೋ ಭದ್ರಂ ಮನಃ ಕೃಣುಷ್ವ ವೃತ್ರತೂರ್ಯೇ ಯೇನ ಆ ಸಮತ್ಸು ಸಾಸಹಃ ಯೇನ ಆ ಸಮತ್ಸು ಸಾಸಹೋ ವಸ್ಥಿರಾತಾನು ಹಿ ಭೂರಿ ಶರ್ಧಾತ.